101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ದಿನ ಸೋಮವಾರ, ಆಗಸ್ಟ್ ತಿಂಗಳ 3ನೇ ತಾರೀಕು, 2026. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವು. ಸಮಯ ಈಗ ಬೆಳಗಿನ 5:58

ಆಕಾಶವಾಣಿ ವಿಜಯಪುರ ಕೇಳುಗರೆ, ಸಮಯ ಈಗ 6 ಗಂಟೆ ಆಗ್ತದೆ. ಇನ್ನು ಮುಂದೆ ಕೇಳಿ ನಿಲಯದಿಂದ ಈ ದಿನ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು. ಮೊದಲಿಗೆ 6:10 ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, ಚಿಂತನ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ರೈತರ ಸಲಹೆಗಳನ್ನು 6:35 ಆಲಿಸುವರಿ. 6:40 ಜನಪದ ಸಂಗೀತ ಕಾರ್ಯಕ್ರಮ. ಈ ಬೆಳಿಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮವಿದೆ. ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 7:45, 8:35 ಹಾಗೂ ಬೆಳಿಗ್ಗೆ 9:30 ಆಲಿಸುವಿರಿ. ಇಂದು ಬೆಳಿಗ್ಗೆ 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 1 ಗಂಟೆಗೆ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು.

ಕೆಲವರೇ ಇಂದು ಸಂಜೆ 5 ಗಂಟೆಗೆ ನಿಲಯದಿಂದ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ 6:10 ಬಿತ್ತರಗೊಳ್ಳಲಿದೆ. ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ 6:30. ಕೆಲವರೇ ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾನವರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

ಸಂಜೆ 7:45ಕ್ಕೆ ಚಿತ್ರಗೀತೆಗಳು, ರಾತ್ರಿ 8:00ಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ 8:15ಕ್ಕೆ, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 9:30ಕ್ಕೆ ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ ಅವರದು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00ಗೆ ದೆಹಲಿ ಕೇಂದ್ರದ ಕಾರ್ಯಕ್ರಮ ಬಿತ್ತರಗೊಳ್ಳುವುದು.

ಕೇಳುವರು, ಇಂದು ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ ಮಂಗಾನವರು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಸಿದ್ರಾಯನ್ ಸಾಳುಂಕಿ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವಾಣಿ ಜಯರಾಮ್ ಇವರ ಸ್ವರದಲ್ಲಿ ಈ ಒಂದು ಗೀತೆಯನ್ನು.

ಮನು ಹಾಗೂ ಸಂಗಡಿಗರ ಸ್ವರದಲ್ಲಿ ಇದುವರೆಗೆ ಒಂದು ಗೀತೆಯನ್ನು ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ವಿಜಯಪುರ. ಸಮಯ ಈಗ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಕಾರ್ಯಕ್ರಮ ಚಿಂತನ.

ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ. ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ

0: ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ರೈತರಿಗೆ ಸಲಹೆಗಳು.

ನಮಸ್ಕಾರ ರೈತ ಬಾಂಧವರೇ, ನಾನು ಅಜಿತ್ ಕುಲಕರ್ಣಿ ಅಂತ ಯಲಗೂರು ಗೋಶಾಲೆಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಎಲ್ಲ ರೈತ ಬಾಂಧವರು ನಮ್ಮಲ್ಲೇ ಜೈವಿಕ ಗೊಬ್ಬರ ಮಾಡ್ಕೋಬೇಕಂತ ವಿಧಾನ, ಅದಕ್ಕೆ ಬೇಕಾಗುವಂಥವು ವಸ್ತುಗಳು ಏನೇನು ಅಂಥೇಳಿ, ಮೊದಲು ಜೈವಿಕ ಗೊಬ್ಬರ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಮೇನ್ ಬೇಕಾಗೋದು ಸೆಗಣಿ. ಆಕಳದೇ ಇರ್ಬೋದು, ಎತ್ತಿಂದೇ ಇರ್ಬೋದು, ಎಮ್ಮೆದೇ ಇರ್ಬೋದು, ಹೈಬ್ರಿಡ್ ಆಕಳದ್ದು ನಡೆಯಲ್ಲ, ಅದರಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಕಡಿಮೆ ಇದೆ. ಇದನ್ನು ನಾವು ಒಂದು ಸಿಮೆಂಟ್ ಟ್ಯಾಂಕಲ್ಲಿ ಅಥವಾ ಬ್ಯಾರಲಲ್ಲಿ ಹಾಕಿ, ಮೊದಲು ನೀವು 100 ಕೆಜಿ ಸೆಗಣಿ ಹಾಕಿದರೆ ಅದಕ್ಕೆ 2 ಲೀಟ್ರಷ್ಟು ಗೋಮೂತ್ರ ಹಾಕಬೇಕು. ಗೋಮೂತ್ರದಲ್ಲಿ ಮೈಕ್ರೋಬ್ ಕಂಟೆಂಟ್ ತುಂಬ ಲೋಡ್ ಇದೆ. ಇದು ಬೆಳಿಬೇಕಾಗಿದ್ದ ಆಹಾರ ಕೊಡಬೇಕು. ಅದಕ್ಕೆ ಆಹಾರ ಅಂದರೆ ನಾವು ಕರಿಬೆಲ್ಲು, ಕೆಮಿಕಲ್ ಮುಕ್ತ ಬೆಲ್ಲು ಹಾಕಿದರೆ, ಅಥವಾ ನಿಮ್ಮ ಹತ್ರ ಮೊಲ್ಯಾಸಿಸ್ ಸಿಕ್ಕರೆ ಮೊಲ್ಯಾಸಿಸ್ ಇನ್ನೂ ವಾಸಿ. ಇದರ ಜೊತೆ ದ್ವಿದಳ ಧಾನ್ಯದ್ದು ಅಂದರೆ ಬೇಸನ್ ಅಂತೀವಿ ನಾವು, ಕಡಲೆಹಿಟ್ಟು 1 ಕೆಜಿ, 1 ಕೆಜಿ ಬೆಲ್ಲ, 2 ಲೀಟ್ರದಷ್ಟು ಇವತ್ತಿನ ಗೋಮೂತ್ರ, ನಿನ್ನೆದು ಮೊನ್ನೆದು ಗೋಮೂತ್ರ ನಡೆಯಲ್ಲ. ಅದೇ ಥರ 100 ಕೆಜಿ ಸೆಗಣಿ ಹಾಕಿ ಒಂದು ಟ್ಯಾಂಕು, ಸ್ಟೋರೇಜ್ ಟ್ಯಾಂಕ್ ಅಂತೀವಿ, ಅಥವಾ ಪ್ಲಾಸ್ಟಿಕ್ ಡ್ರಮ್ ಇರ್ಬೋದು, ಹಾಕಿ ಇದಕ್ಕೆ ಬೇಕಾಗುವಂಥದ್ದು 100 ಗ್ರಾಮ್ನಷ್ಟು ಎಂಜೈಮ್ ಸಿಗುತ್ತೆ. ಅದನ್ನು ನಾವು ಬೇಕಾದ್ರೆ ಕೊಡ್ತೀವಿ ನಿಮಗೆ. ಅದನ್ನು ಹಾಕಿ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಒಂದು ಕಟ್ಟಿಗೆಯಿಂದ ತಿರುಗಿಸ್ಬೇಕು. 3 ಸಲ ಕ್ಲಾಕ್ ವೈಸು, 3 ಸಲ ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು 8 ದಿನ ನೀವು ಇಟ್ಟರೆ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲಿ ಇಡಬೇಕು. ಆಮೇಲೆ ಮೇಲೆ ಒಂದು ಬಟ್ಟೆ ಕಟ್ಟಬೇಕು, ಆದರೆ ಅದು ಎನ್ಎರೋಬಿಕ್ ಅನ್ನಲ್ಲ, ಎರೋಬಿಕ್ ಇದು. ಎರೋಬಿಕ್ ಪ್ರಾಸೆಸ್ಸಲ್ಲಿ ನೀವು ಮಾಡಿದರೆ ಅದರಲ್ಲಿ ಜೀವಾಂಶಗಳು ಬೆಳ್ಕೊಂಡು ಹೋಗುತ್ತೆ. ಆ ಜೀವಾಂಶಗಳು ಬೆಳೆದ ಮೇಲೆ ಅದರ ಬಣ್ಣನೂ ಚೇಂಜ್ ಆಗುತ್ತೆ, ಅದರ ವಾಸನೆನೂ ಚೇಂಜ್ ಆಗುತ್ತೆ. ಇದು ವಾಸನೆ ಮತ್ತು ಬಣ್ಣ ಚೇಂಜ್ ಆದ ತಕ್ಷಣ ಅದನ್ನು ನೀವು ಡೈರೆಕ್ಟಾಗಿಯೂ ಬಳಸ್ಬೋದು, ಅಥವಾ ಒಣಗಿಸಿ 3 ತಿಂಗಳು ಸಂರಕ್ಷಣೆ ಮಾಡಿಕೊಂಡು, ಅದರ ಸೆಲ್ಫ್ ಲೈಫು 180 ದಿನ. ಅದರಲ್ಲಿ ಅಲ್ಲಿವರೆಗೆ ಅಂದರೆ ಒಂದು ಸ್ವಲ್ಪ 10-15% ಮಾಯ್ಶ್ಚರ್ ಇರಬೇಕು. ತುಂಬ ಡ್ರೈ ಮಾಡಿ ಬಿಸಿಲಿಗೆ ಹಾಕಿ ಒಣಗಿಸ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಬಿಸಿಲಿದ್ದರೆ ಹುಳುಗಳು ಸತ್ತೋಗುತ್ತೆ. ಅದನ್ನು ನೆರಳಲ್ಲಿ ಒಣಗಿಸಿ ಬ್ಯಾಗಲ್ಲಿ ಸ್ಟೋರ್ ಮಾಡಿ ನಿಮ್ಮ ಬೆಳೆ ಹಾಕೋ ಮುಂದೆ ಬಿತ್ತನೆ ಮಾಡೋಕ್ಕಿಂತ ಮೊದಲು ನೀವು ಉಪಯೋಗಿಸ್ಬೋದು. ಇದನ್ನು ಬಿಟ್ಟು ನೀವು ಡೈಲಿ ಫ್ರೆಶ್ನೂ ಮಾಡ್ಕೋಬೋದು. ಇದು ಒಂದು ಸಲ ಭೂಮಿ ಕೊಟ್ಟಮೇಲೆ ನಾವು ಲಿಕ್ವಿಡ್ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ, ಅದನ್ನು ನೀವು ಬಳಸಿದರೆ ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಬೆಳೆ ಜಾಸ್ತಿ ಇಳುವರಿ ಬರುತ್ತೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಇದನ್ನು ನಿಮ್ಮಲ್ಲೇ ನೀವು ಮಾಡಿಕೊಂಡು ಮಾಡಿದರೆ ಎಲ್ಲ ರೈತರು ಕೆಮಿಕಲ್ ಮುಕ್ತ ಕೃಷಿ ಮಾಡ್ಬೋದಂಥೇಳಿ. ಈ ಮೂಲಕ ನಿಮಗೇನಾದರೂ ಹೆಚ್ಚಿನ ವಿವರ ಬೇಕಾ

0: ಆದರೆ ನೀವು ನನ್ನ ನಂಬರ್ ಮೇಲೆ ಸಂಪರ್ಕ ಮಾಡಿದರೆ, ನನ್ನ ನಂಬರ್ ಹೇಳ್ತಾ ಇದ್ದೇನೆ, 9448190933. ಸಂಪರ್ಕ ಮಾಡಿದರೆ ಅಥವಾ ನಮ್ಮ ಬಿಜಾಪುರದಲ್ಲಿ ನನ್ನ ಆಫೀಸ್ ಇದೆ ಮೀನಾಕ್ಷಿ ಚೌಕಲ್ಲಿ, ನೀವು ಅಲ್ಲಿಗೆ ಬಂದು ಕಂಡ್ರೆ ನಿಮಗೆ ಪೂರ್ಣ ವಿಧಾನ ಹೇಗೆ ಮಾಡಬಹುದು ಅದನ್ನು ಮಾಡಿ ಪರೀಕ್ಷೆ ಮಾಡಿನೂ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತು. ನಮಸ್ಕಾರ.
1: ರೈತರಿಗೆ ಸಲಹೆಗಳನ್ನು ಕೇಳಿದ್ರಿ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುವರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಬಿ ಕೆ ಸುಮಿತ್ರಾ ಹಾಗೂ ಎಂ ಎಲ್ ಸುಧಾಕರ್ ಅವರು ಹಾಡಿರುವ ಗೀತೆಗಳನ್ನು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾ ದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ ksu.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೆಳಗುರಿ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಕೆ ಸುಮಿತ್ರಾ ಮತ್ತು ಎಂ ಎಲ್ ಸುಧಾಕರ್ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳಿದ್ರಿ. ಸಮಯ ಈಗ 6:55 ಆಗುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಯ್ತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
5: ಕೆಳವರೆ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಳಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾನವರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಸಮಯ ಈಗ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬಿತ್ತರಗೊಳ್ಳುವುದು.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಂಘ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ.

0: ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ್ ಹಿ ರಹೇ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ ಹಮಾರೆ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಜೆ ಹರ್ ತರಹ ಸೇ ಜಾಗರೂಕ್ ರಹೆ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047 ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೈಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
3: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನೀತ್ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತಹ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸೆಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಸಾಲ್ವ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯ್ತು. ಅದೊಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಅತ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಎಲ್ಲರಿಗೆ ಖುಷಿ ಆಯ್ತು.
2: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ದ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫಿಡೆರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್ ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ.

0: ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:16. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಬಾಲಸುಬ್ರಹ್ಮಣ್ಯ ಶರ್ಮಾ ಇವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು

0: ಇದೀಗ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
8: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
7: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
8: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
9: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
8: ಕೊನೆಯ ದಿನಾಂಕ 13/8/2026.
9: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

ನಾಗಚಂದ್ರಿಕಾ ಭಟ್ ಅವರು ಹಾಡಿರುವ ಈ ಗೀತೆಯೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರ ಸಹಪ್ರಸಾರದಲ್ಲಿ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸುವಿರಿ.

0: ಫೋನ್.
1: ಆಕಾಶವಾಣಿ ಈಗ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 4ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಆಗಸ್ಟ್ 22 ಆಗಿದೆ. 2ನೇ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ನಂತರ 3ನೇ ಸುತ್ತಿನ ಕೌನ್ಸಿಲಿಂಗ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಯಲಿದೆ. ಅಂತಿಮ ಮತ್ತು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಅಕ್ಟೋಬರ್ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 13ರಿಂದ ಆಗಸ್ಟ್ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು ಆಗಸ್ಟ್ 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು ಆಗಸ್ಟ್ 31ರಿಂದ ಸೆಪ್ಟೆಂಬರ್ 8ರವರೆಗೆ ಮತ್ತು 3ನೇ ಸುತ್ತು ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು ಅಕ್ಟೋಬರ್ 3ರಿಂದ ಅಕ್ಟೋಬರ್ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು ಶೇಕಡ 7ರಷ್ಟು ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ ಶೇಕಡ 24.1ರಷ್ಟು ಹೆಚ್ಚಾಗಿದ್ದು ವಿದ್ಯುತ್ ಬೇಡಿಕೆ ಶೇಕಡ 11.5ರಷ್ಟು ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ ಶೇಕಡ 15.5ರಷ್ಟು

0: ಏರಿಕೆಯಾಗಿದ್ದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಶೇಕಡಾ 7.3ರಷ್ಟು ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆಟೋ ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 7:45.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ ಡಬ್ಲ್ಯೂ

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಗಳಿಬಿಳಿ ಅಳೆಯ ಚಿತ್ರದ ಗೀತೆಯನ್ನು ಇದುವರೆಗೆ ರಾಜೇಶ್ ಕೃಷ್ಣನ್, ಮಂಜುಳಾ ಗುರುರಾಜ್ ಹಾಗೂ ಸಂಗಳಿಗರ ಸ್ವರದಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಗೀತೆ ಹಗಲು ವೇಷ ಚಿತ್ರದ್ದು, ಹಾಡಿದ್ದಾರೆ ರಮೇಶ್ ಚಂದ್ರ.

ಕೇಳುವರು, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಕೇಳಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು.

0: ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಆಯುಷ್ವಾಣಿ. ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
1: ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರಿಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧ ರಹಿತವಾಗಿ ಪಂಚ ಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ

0: ಈ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಆಯುಷ್ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:38.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
2: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
1: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
0: ಕೆಳಗರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ರಾಜಾ ಸೀತಾರಾಮ್ ಮತ್ತು ಬೆಂಗಳೂರು ಲತಾ.

0: ಕೇಳಿದ್ರೆ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಈಗ 9 ಗಂಟೆ.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
5: ದೇಶ್

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವ.

0: Ikay.
1: ನಮಸ್ಕಾರ ಪಾ ಸಾಗರ, ಇವತ್ತು ಏನಂತ ಗೊತ್ತಾಯ್ತನ? ಫ್ರೆಂಡ್ಶಿಪ್ ಡೇ ಅದ.
2: ಏ, ಭಾಳ ಒಳ್ಳೆ ವಿಷಯ ಐತೆ ನೋಡಪ್ಪ. ಇವತ್ತು ಸ್ನೇಹಿತರ ದಿನ, ಸ್ನೇಹದ ಮಹತ್ವನ ನೆನಪಿಸುವ ದಿನ ಲಗಂಗದಾರ ಇದು.
1: ಏ ಹೌದಲ್ಲ, ಸ್ನೇಹಿತರ ದಿನ ಯಾವಾಗ ಆಚರಿಸ್ತಾರ, ಯಾವಾಗ ಮಾಡ್ಲಾಕತ್ತವ ಅನ್ನೋದು ನಮ್ಗೇನು ಗೊತ್ತೇ ಇರಲಿಲ್ಲ ನೋಡಪ್ಪ.
2: ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಬರ್ತೈತಿಲ್ಲ, ಅವತ್ತನ ನಮ್ಮ ಸ್ನೇಹಿತರ ದಿನ. ಇವತ್ತ ನೋಡ,
1: ಈ ಸ್ನೇಹ ಅಂದ್ರೆ ಕೇವಲ ಒಟ್ಟಿಗೆ ಆಡುವುದು ಅಥವಾ ಮಾತನಾಡುವುದಲ್ಲಪ್ಪ, ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಕಷ್ಟದಲ್ಲಿ ಬೆಂಬಲ ನೀಡುವುದು ಕೂಡ ಒಂದು ಸ್ನೇಹದ ಭಾಗ ಆಗ್ಯದ ನೋಡು.
2: ನಿಜ, ಒಳ್ಳೆಯ ಸ್ನೇಹಿತ ನಮ್ಮ ಸಂತೋಷದಲ್ಲಿ ಮತ್ತು ದುಃಖದಲ್ಲಿ ಕೂಡ ಜೊತೆಯಾಗಿರ್ತಾ ನೋಡಪ್ಪ.
1: ಶಾಲೆಯಾಗ ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಜೀವನದ ಅಮೂಲ್ಯ ನೆನಪುಗಳಾಗಿರ್ತಾವ ನೋಡು.
2: ಹೌದೌದು, ಅವಾಗ ಸ್ನೇಹಿತರು ನಮ್ಮನ್ನು ಪ್ರೋತ್ಸಾಹಿಸ್ತಾರ, ತಪ್ಪುಗಳನ್ನ ತಿದ್ದಿಕೊಳ್ಳಕ್ಕೆ ಸಲಹೆಗಳನ್ನು ನೀಡ್ತಿರ್ತಾರೆ ನೋಡು.
1: ಸ್ನೇಹಿತರ ದಿನವನ್ನು ಜನರು ಹೇಗೆ ಆಚರಿಸ್ತಾರ?
2: ಕೆಲವರು ತಮ್ಮ ಸ್ನೇಹಿತರಿಗೆ ಶುಭಾಶಯಗಳನ್ನು ತಿಳಿಸ್ತಾರ, ಕೆಲವರು ಶುಭಾಶಯ ಪತ್ರಗಳನ್ನು ಕೊಡ್ತಾರ, ಉಡುಗೊರೆ ಕೊಡ್ತಾರ, ಮತ್ತು ಅವು ಬ್ಯಾಂಡ್ಗಳು ಬರ್ತಾವಲ್ಲ ಕೈ ಕಟ್ತಾರಲ್ಲ, ಅವುಗಳನ್ನು ಕಟ್ಟುವ ಮುಖಾಂತರ ಆಚರಣೆ ಮಾಡ್ತಾರೆ ನೋಡಿ. ಇವೆಲ್ಲ
1: ಇವತ್ತಿನ ದಿನದಾಗ ಈ ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಶುಭಾಶಯ ಹಂಚ್ಕೊಳತ್ತಾರ ನೋಡಪ್ಪ.
2: ಒಳ್ಳೆಯ ಸ್ನೇಹಿತನ ಗುಣಗಳು ಯಾವ್ಯಾವ ಇರ್ಬೇಕಂತ ಗೊತ್ತೈತೇನ ಗಂಗಾಧರ?
1: ಗೊತ್ತೈತಲ್ಲ, ಪ್ರಾಮಾಣಿಕತೆ, ನಂಬಿಕೆ, ಸಹಾಯ ಮಾಡುವ ಮನೋಭಾವ ಮತ್ತು ಪರಸ್ಪರ ಗೌರವ ಕೊಡುವಂತ ಒಂದು ಗುಣಗಳಿರ್ಬೇಕು ನೋಡಪ್ಪ.
2: ಸ್ನೇಹದಲ್ಲಿ ವಿಶ್ವಾಸ ಬಹಳ ಮುಖ್ಯ ಇರ್ಬೇಕು ನೋಡು. ವಿಶ್ವಾಸವಿದ್ರ ಸ್ನೇಹ ಗಟ್ಟಿಯಾಗಿರ್ತೈತಿ.
1: ಸ್ನೇಹಿತರ ನಡುವೆ ಭಿನ್ನಾಭಿಪ್ರಾಯ ಬಂದ್ರೆ ಏನ್ ಮಾಡ್ಬೇಕು?
2: ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕು, ಮತ್ತ ಸ್ನೇಹಿತರನ್ನ ಒಬ್ಬರೊಬ್ಬರಲ್ಲಿ ಕ್ಷಮಿಸುವ ಗುಣ ಇರ್ಬೇಕು.
1: ಸ್ನೇಹಿತನ ಯಶಸ್ಸನ್ನು ನೋಡಿ ನಾವು ಸಂತೋಷ ಪಡುವುದು ಕೂಡ ಒಂದು ಸ್ನೇಹಿತರ ಅಥವಾ ಸ್ನೇಹದ ಒಂದು ದೊಡ್ಡ ಲಕ್ಷಣ ನೋಡಪ್ಪ.
2: ಹೌದೌದು, ನಿಜವಾದ ಸ್ನೇಹಿತ ಯಾರಿರ್ತಾರಲ್ಲ ಅವ್ರು ಯಾವಾಗಲೂ ಯಾವುದೇ ರೀತಿಯೂ ಅಸಹ್ಯ ಪಡುವುದಿಲ್ಲ, ಅವರು ಬದಲಿಗೆ ಪ್ರೋತ್ಸಾಹ ನೀಡ್ತಿರ್ತಾರೆ. ಅವರು
1: ನಮ್ಮ ಇತಿಹಾಸ ಮತ್ತು ಸಾಹಿತ್ಯದಲ್ಲಿಯೂ ಕೂಡ ಸ್ನೇಹದ ಅನೇಕ ಉದಾಹರಣೆಗಳಿವೆ, ಅವು ಸ್ನೇಹದ ಮೌಲ್ಯಗಳನ್ನು ತಿಳಿಸ್ತಾವೆ ನೋಡಪ್ಪ.
2: ಸ್ನೇಹ ಅಂದ್ರೆ ದೊಡ್ಡವರು ಸಣ್ಣವರು ಅನ್ನುವಂಥದ್ದು ಒಂದು ವಯಸ್ಸಿನ ಭೇದ ಭಾವ ಇರಂಗಿಲ್ಲ, ಜಾತಿ ಧರ್ಮ ಭಾಷೆ ಇದು ಯಾವುದೂ ಲೆಕ್ಕಕ್ಕೆ ಬರಂಗಿಲ್ಲ, ಇವೆಲ್ಲವನ್ನ ಮೀರಿದಂಥದ್ದು ಒಂದು ಜನರವನ್ನ ಒಗ್ಗೂಡಿಸುವಂತ ಶಕ್ತಿನೇ ಸ್ನೇಹ ಅಂತ ಹೇಳ್ಬೋದು ನೋಡು.
1: ಅಂದ್ರೆ ಸಮಾನ ಮನಸ್ಕರು ಇರ್ಬೇಕು ಅನ್ನಂಗಾಯ್ತ. ಆದ್ರಿಂದ ಸ್ನೇಹವನ್ನ ಜೀವನದ ಅಮೂಲ್ಯ ಸಂಪತ್ತು ಅಂತ ಕರೀತಾರೆ ನೋಡು.
2: ಹೌದು, ಹಣ ಅಥವಾ ವಸ್ತುಗಳಿಂದ ಎಲ್ಲವನ್ನು ಪಡೆದುಕೊಳ್ಬಹುದು, ಆದ್ರೆ ಈ ಒಳ್ಳೆಯ ಸ್ನೇಹಿತನ ಜೀವನವನ್ನ ಸುಂದರವಾಗಿ ಬೆಳೆಸುವುದು ಬಹಳ ಅಮೂಲ್ಯವಾಗಿರ್ತದೆ ನೋಡು.
1: ಈ ಸ್ನೇಹಿತರ ದಿನದಂದು ನಾವು ನಮ್ಮ ಸ್ನೇಹಿತರನ್ನ ನೆನೆಸಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ನೋಡಪ್ಪ.
2: ಹೌದು, ಹಂಗಾದ್ರೆ ಇವತ್ತು ಏನ್ ಮಾಡೋಣ ಗೊತ್ತೈತೆ ನಂಗಂಗಾದ್ರ? ನಮ್ಮೆಲ್ಲ ಇವರು ಪ್ರೈಮರಿ ಹೈಸ್ಕೂಲ್ ಕ್ಲಾಸ್ಮೇಟ್ಸ್ ಇದ್ರಲ್ಲ, ನಮ್ಮ ಈಶಾಡಕ್ಕದ್ ಹೊಕ್ಕಿದೇವಲ್ಲ ಮಧ್ಯದಾಗ, ಅವ್ರು ಒಟ್ಟರು ಕೂಡ ಇವತ್ತೊಂದು ಫಂಕ್ಷನ್ ಮಾಡೋ ನೋಡು ಸ್ನೇಹಿತರ ದಿನಾಚರಣೆ ಕುರಿತು.
1: ಈ ಫಂಕ್ಷನ್ ಮಾಡೋದಕ್ಕಿಂತ ಎಲ್ಲರೂ ಒಬ್ರಿಗೊಬ್ರು ಒಂದು ಮನಸ್ಸಿನ ಮಾತು ಹಂಚ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಅವ್ರ ಕಷ್ಟ ನಷ್ಟ ನೋವು ನಲಿವುಗಳಲ್ಲಿ ನಾವು ಭಾಗವಹಿಸೋನು, ನಮ್ಮ ನೋವು ನಲಿವುಗಳು ಅವ್ರ ಮುಂದೆ ಹೇಳ್ಕೊಂಡು ಮನಸ್ಸು ಹಗರಕ್ಕ ನೋಡಪ್ಪ.
2: ಹೌದೌದು, ಒಳ್ಳೆ ಮಾತು ಹೇಳಿದ್ ನೋಡು, ಯಾಕಂದ್ರೆ ನಮ್ಮ ಮನಸ್ಸು ಬಿಚ್ಚಿ ಮಾತಾಡೋದು ಸ್ನೇಹಿತರ ಮುಂದೆ ಅಷ್ಟಲ್ಲ.
1: ಈಗಿನ ಕಾಲದಾಗ ಏನಾಗ್ಬಿಟ್ಟದ, ಸ್ನೇಹ ಅನ್ನೋದೇ ಇಲ್ಲ. ಅವಾಗ ಏನಕ್ಕಿತ್ತು, ನಾವು ಹಳ್ಳ್ಯಾಗ ನೋಡಿಯಲ್ಲ, ಕಟ್ಟಿಗೆ ಕೂತ್ಕೊಂಡು ರಾತ್ರಿ ಹತ್ತು ಆದ್ರೂ ಮನ್ಯಾಗ ನಮ್ಮ ಅವ್ವ ಅಪ್ಪ ಊಟ ಕರಿಯಕ್ಕೆ ಬರ್ತೀರಿ, ಬರ್ರಿ ಏನು ಮಾಡ್ತೀವಿ ಊಟ ಮಾಡ್ತೀವಿ ಬರೀ ಕರಿಯಕ್ಕೆ ಬರ್ತಿದ್ರು. ಆದ್ರೂ ನಾವು ಹತ್ತಿರ ತನಕ ಕೂತು ಮಾತು ಹೇಳ್ತೀವಪ್ಪ, ಹುಂಚಿಡಿದ ಕಟ್ಟಿಗೆ ಆಲಿಡ್ದ ಕಟ್ಟಿಗೆ ಕೂತ್ಕೊಂಡು. ಈಗ ಕಟ್ಟಿಗಳ ಇಲ್ಲ, ಎಲ್ಲರೂ ಏಮಾಬಿಟ್ಟಾರ, ಈ ಮೊಬೈಲ್ದಾಗ ಮಗನ ಹಾಕ್ಯಂದ ಯಾರ್ಯಾರನ್ನೋ ಒಂದು ಸ್ನೇಹದ ಭಾವನೆನೂ ಹೋಗ್ಬಿಟ್ಟದ.
2: ಹೌದೌದು, ಮತ್ತು ಅವಾಗ ನೋಡಿದಿಲ್ಲ ಜಾತ್ರೆಗೆ ಎಲ್ಲರೂ ಕೂಡ ಹೊಂಟೇವು ಅಂದ್ರೆ ಎಲ್ಲರೂ ಒಂದೇ ಥರ ಹಂಗೆ ಹಾಕ್ತಿದ್ದೀವಿ, ಎಷ್ಟು ಚಂದ ಹೊಕ್ಕಿದ್ದೇವಲ್ಲ ಅವಾಗಲ್ಲ.
1: ಅರಿಲ್ಲ, ಈಗ ಅಂತ ಅರಿವಿಲ್ಲಪ್ಪ, ಹರಕ ಪ್ಯಾಂಟ್ ಹಾವು ಇವು ಹಾಕೊಂಡು ಬರ್ತಾರೆ,
2: ಎಲ್ಲ ಟ್ರೆಂಡ್ ಫ್ಯಾಷನ್ ಆಗಿಬಿಟ್ಟತಿ.
1: ಫ್ಯಾಷನ್ನ ಹೋಗಲಕ್ಕ ನಮ್ಮ ಸ್ನೇಹತ್ವ ಭಾವನೆಯನ್ನು, ನಮ್ಮ ಒಂದು ಫ್ರೆಂಡ್ಶಿಪ್ಪನ್ನು, ಈ ಗೆಳೆತನ ಆತಾರಲ್ಲ, ಇದು ಅತಿ ಅಮೂಲ್ಯ ಆಗಿರುವಂಥದ್ದು. ಒಬ್ರಿಗೊಬ್ರು ಮನುಷ್ಯನ ಮಾತುಗಳನ್ನ ಹಂಚ್ಕೊಳ್ಳೋದು, ಆಮೇಲೆ ಸಮಾನವಾದ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದು,
2: ಹೌದು
1: ಇದು ಬಹಳ ಮುಖ್ಯಪ್ಪ. ಅದ್ರ ಸಂಬಂಧ ಮೊದಲ ಹೊರದೇಶದಾಗಿತ್ತದ ಈ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ, ಅದನ್ನ ಇತ್ತೀಚೆಗೆ ಈ ಸ್ನೇಹ ಅನ್ನೋದು ಪದನ ಮರ್ತು ಹೊಂಟಾರಲ್ಲ, ಅದಕ್ಕೆ ಎಲ್ಲರೂ ಅದನ್ನ ಫ್ರೆಂಡ್ಶಿಪ್ ಡೇ, ಇದು ಸ್ನೇಹಿತರ ದಿನ ಅಂತೇಳಿ ಆಚರಣೆ ಮಾಡಕತ್ತಾರ. ನಾವು ಆಚರಣೆ ಮಾಡಿ ನೋಡಿಪ್ಪ, ಹಂಗಾರೆ
2: ನಡಿ ನಡಿ. ಇದ್ರ ಒಂದು ಸಂದೇಶ ಏನು ಗೊತ್ತಾಕತ್ತೇನ ಅಂದ್ರ, ನಾವು ಬೇರೆ ಬೇರೆ ತಾಯಿ ಮಕ್ಕಳಿರ್ಬೋದು, ಆದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನುವಂತ ಒಂದು ಮನೋಭಾವದಿಂದ ಕೂಡಿ ಬಾಳುವುದೇ ಇದೊಂದು ಸ್ನೇಹ ಅಂತೇಳಿ ನನಗೆ ಅನ್ಸತ್ತ
1: ನೋಡಿಪ್ಪ. ಹಂಗಾರೆ ನಡಿ, ಕಟ್ಟಿಗೆ ಕುಂದ್ರಂತ ಅವ್ ಕಾಲಪ್ಪನ ಬರಕತ್ತಾನ, ಬಾ ಹುಗುನ್ ಬಾರಿ ಕಟ್ಟಿ ಹೋಗುತ್ತ ಬಾ, ಇಲ್ಲೇ ಕೂತ್ ಮಾತಾಡೋಣ.
2: ನಡಿ ನಡಿ,
1: ಹೋಗುಣ ನಡಿ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮ

0: ಅಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
1: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ಕುರಿತಾದ ಕಾರ್ಯಾಗಾರವೊಂದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಬ್ಬರು ತಿಳಿಸಿಕೊಟ್ಟ ಜೀವನ ಪಾಠದ ಬಗ್ಗೆ ತಿಳಿಯೋಣ. ಆ ಕಾರ್ಯಾಗಾರದಲ್ಲಿ 200ಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿದ್ರು. ಮಾತು ಪ್ರಾರಂಭಿಸಿದ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜೇಬಿನಿಂದ 100 ರೂಪಾಯಿಯ ಒಂದು ನೋಟನ್ನ ತೆಗೆದು ಎತ್ತಿಡ್ದು ನಾನೀಗ ಈ ನೋಟನ್ನ ಕೊಡ್ತೀನಿ ಅಂತ ಇಟ್ಕೊಡ್ರಿ, ಯಾರ್ಯಾರಿಗೆಲ್ಲ ಈ ದುಡ್ಡು ಬೇಕು ಕೈ ಎತ್ತರಿ ಅಂತ ಹೇಳಿದ್ರಂತೆ. ಅಲ್ಲಿರೋ ಅಷ್ಟು ಜನರು ಕೂಡ ಕೈಯನ್ನ ಎತ್ತಿದ್ರು. ಹಾಗಾದ್ರೆ ಒಂದ್ ನಿಮಿಷ ತಡೀರಿ ಅಂತ ಹೇಳಿ ಆ ನೋಟನ್ನ ಎರಡು ಭಾಗ ಮಾಡಿ ಮಡಚಿದ್ರು. ಈಗ ಈ ನೋಟ್ ಯಾರಿಗ್ ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರಂತೆ. ಆಗ ಮತ್ತೆ ಎಲ್ರೂ ಕೂಡ ಕೈ ಎತ್ತಿದ್ರು. ಆಗ ಅದೇ ನೋಟನ್ನ ಮತ್ತೆ ಎಲ್ಲಾರ್ಗೂ ತೋರಿಸ್ತಾ ಅದನ್ನ ತಮ್ಮ ಕೈಯಲ್ಲಿ ಮುದ್ದೆ ಮಾಡಿದ್ರಂತೆ. ಆಗ್ಲೂ ಕೂಡ ಯಾರು ಕೈಯನ್ನ ಕೆಳಗಿಳಿಸಿರ್ಲಿಲ್ಲ. ಕೊನೆಗೆ ನೋಟನ್ನ ನೆಲಕ್ಕೆ ಹಾಕಿ ತಮ್ಮ ಬೂಟ್ ಕಾಲ್ನಿಂದ ತುಳಿದ್ರಂತೆ. ಹೀಗೆ ಅಷ್ಟೊಂದು ಮುದ್ದಿಯಾದ ಧೂಳು ಹಿಡಿದ ನೋಟನ್ನ ಮೇಲೆ ಎತ್ತಿ ಮತ್ತೆ ಈಗ್ಲೂ ಈ ನೋಟ್ ಬೇಕಾ ಎಲ್ಲರಿಗೂ ಅಂತ ಕೇಳಿದ್ರಂತೆ. ಹೌದು ಅಂತ ಹೇಳಿ ಎಲ್ರು ಮತ್ತೆ ಕೈ ಎತ್ತಿದ್ರಂತೆ. ಹಾಗಾದ್ರೆ ನಾನೀಗ ನಿಮ್ಗೆ ಜೀವನದ ಒಂದು ದೊಡ್ಡ ಪಾಠವನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಈ ನೋಟನ್ನ ಮಡಚಿದ್ರು, ಮುದ್ದೆ ಮಾಡಿದ್ರು, ಧೂಳಲ್ ಹಾಕಿ ತುಳಿದ್ರು, ಅದ್ರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈ ನೋಟಿನಲ್ಲಿರುವ ಮೌಲ್ಯ ಮೊದಲು 100, ಈಗ್ಲೂ 100 ಅಷ್ಟೇ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡ್ರಿ, ಹಾಗಾಗಿಯೇ ಅದನ್ನ ಒಪ್ಕೊಂಡ್ರಿ. ಹೀಗೆ ಜೀವನವೂ ಕೂಡ ಹಾಗೆ ಈ ನೋಟಿನಂತೆ ಕಷ್ಟಗಳು ನಮ್ಮನ್ನ ಮುದ್ದೆ ಮಾಡ್ತವೆ, ತುಳಿತವೆ, ಕೆಲವೊಮ್ಮೆ ಹೊಸಕಿ ಹಾಕ್ಬಿಡ್ತವೆ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡ್ತೀವಿ. ನಮಗ್ ನಾವೇನೇ ನಾವು ಕೀಳರಿಮೆಯನ್ನ ಹೊಂದ್ಬಿಡ್ತೀವಿ. ನಾನು ಅಪ್ರಯೋಜಕ, ನನ್ನಿಂದ ಏನು ಸಾಧ್ಯ ಆಗೋದಿಲ್ಲ ಅನ್ನೋ ಭಾವನೆ ಮೂಡ್ಬಿಡ್ತದೆ. ಹೀಗೆ ಹೇಳ್ತಾ ಆ ಸಂಪನ್ಮೂಲ ವ್ಯಕ್ತಿಗಳು ಕೊನೆಗೆ ಒಂದು ಮಾತನ್ನ ಹೇಳಿದ್ರಂತೆ. ನೆನ್ಪಿರ್ಲಿ, ನಮ್ಮ ಜೀವನದ ಮೌಲ್ಯ ಕುಂದಿರೋದಿಲ್ಲ, ಅಲ್ಲಿಗೆ ಜೀವನ ಮುಗ್ದು ಹೋಗೋದಿಲ್ಲ. ನಮ್ಮ ಮೌಲ್ಯವನ್ನ ನಾವು ಕಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದು ವಿಶೇಷವಾದಂತಹ ಗುಣವನ್ನ ಹೊಂದಿಯೇ ಇರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿನೇ ಇದ್ದೀವಿ. ಯಾವುದೇ ಸಮಸ್ಯೆ ಸಂದರ್ಭ ಬಂದ್ರೆ ಅದಕ್ಕೆ ಹೆದರಿ ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಳ್ಬಾರ್ದು. ಈ ಮಾತನ್ನ ಎಂದೆಂದಿಗೂ ಮರಿಬೇಡ್ರಿ ಅಂತ ಹೇಳಿದ್ರಂತೆ. ನಮಸ್ಕಾರ.

ನೀತಿಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೇಳುಗ್ರಿ, ಈಗ ಸಮಯ 9:11. ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
3: ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಜೀವಿ ಅತ್ರಿಯವರ ಸ್ವರದಲ್ಲಿ ಎರಡು ವಚನಗಳನ್ನು ಕೇಳಿದ್ರಿ. ಈಗ ಭಾವಗೀತೆ.

0: ಕೆಳಗಡೆ ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಈಗ 9:30.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
0: ಕೆಳಗರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಇಂದಿರಾ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು.

0: ಪರೀಕ್ಷಾ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ಡಾನ್ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹದೇವನ್.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆಳಗರೀಗ ಹೇಸರಸು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ವಿಶ್ವ

0: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
1: ಓ ಪ್ರೇಮಿವೆ ಚಿತ್ರದ ಗೀತೆಯನ್ನು ಕೇಳಿ ಚಿತ್ರ ಅವರ ಸ್ವರದಲ್ಲಿ.

ಕೆಲವರು ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ವಿರಾಮದ ನಂತರ ಗಾನಗಂಗೆ ಮುಂದುವರೆಯುವುದು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16 ರಿಂದ

0: 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ.
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಮನುಷ್ಯನ ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ. ಮನಸ್ಸು ಅನ್ನೋದು ರೋಗಗಳನ್ನು ಸೃಷ್ಟಿಸಲು ಬಲ್ಲದು, ಗುಣಪಡಿಸಲು ಬಲ್ಲದು. ಸಿಹಿ ನೆನಪುಗಳಿಗಿಂತ ಕಹಿ ನೆನಪುಗಳೇ ಆಗಾಗ ನಮ್ಮ ಮನಸ್ಸಿನಲ್ಲಿ ಅಲೆ ಅಲೆಯಾಗಿ ಬರ್ತಾನೆ ಇದ್ರೆ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಕಹಿ ನೆನಪುಗಳು ಬರ್ತಾ ಇದ್ರೆ ತಾಳ್ಮೆ, ಪ್ರೀತಿ, ಕರುಣೆ, ದಾನಬುದ್ಧಿ, ನಿಸ್ವಾರ್ಥ ಸೇವಾ ಮನೋಭಾವ ಇವೇ ಮೊದಲಾದ ರಚನಾತ್ಮಕ ಭಾವನೆಗಳು ಕಡಿಮೆ ಆಗ್ತಾ ನಮ್ಮಲ್ಲಿ ಕೆಟ್ಟತನಗಳು ಮನೆ ಮಾಡೋದಿಕ್ಕೆ ಪ್ರಾರಂಭ ಮಾಡಿ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಮನಸ್ಸಿನಲ್ಲಿ ಮೂಡ್ಬಿಟ್ಟು ಮಾಯವಾಗುವ ಯೋಚನಾ ತರಂಗಗಳು, ಭಾವನೆಗಳು ನಮ್ಮ ಶರೀರದ ರಕ್ತ ಪ್ರವಾಹ ಹಾಗೂ ಹೃದಯದ ಆಳಕ್ಕೂ ಇಳಿಬಲ್ಲವು. ನಿಷೇಧಾತ್ಮಕ ಅಥವಾ ಕಹಿ ನೆನಪುಗಳಿಂದ ಬರುವಂಥ ದುಷ್ಟ ಯೋಚನೆಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದರೆ ಸದಾಲೋಚನೆ, ಸದ್ಭಾವನೆಗಳು ಒಳ್ಳೆಯ ಪ್ರಭಾವವನ್ನು ಬೀರಿಯೇ ಬೀರುತ್ತೆ ಅನ್ನೋ ಮಾತು ಕಲ್ಪನೆ ಅಲ್ಲ. ಹಾಗಾದರೆ ಕಹಿ ನೆನಪುಗಳನ್ನ ಮರೆತು ಉತ್ತಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ಈ ಹಾಡಿನ ನಂತರ ತಿಳ್ಕೊಳ್ಳೋಣ.

ಕಹಿ ನೆನಪುಗಳನ್ನು ಮರೆತು ಮುಂದಿನ ಜೀವನ ಸುಗಮವಾಗುವ ಉತ್ತಮ ನೆನಪುಗಳ ಶಕ್ತಿ ಹೆಚ್ಚಿಸಿಕೊಳ್ಬೇಕಂದ್ರೆ ಆರೋಗ್ಯಕರ ಆಹಾರ, ಸರಿಯಾದ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ಬಹಳ ಮುಖ್ಯ ಆಗಿದೆ. ಹಸಿರು ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು, ನೆನೆಸಿದ ಬಾದಾಮಿ ಮತ್ತು ವಾಲ್ನಟ್ಸ್ಗಳನ್ನ ಹಿತವಿತವಾಗಿ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಬೇಕು ಅಂತ ತಜ್ಞ ವೈದ್ಯರುಗಳು ತಿಳಿಸ್ತಾರೆ. ದಿನದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ನೀರು ಕುಡಿಬೇಕು. ರಾತ್ರಿ 7-8 ಗಂಟೆಗಳ ಕಾಲ ಒಳ್ಳೆಯ ನಿದ್ರೆ ಮಾಡಬೇಕು. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ, ಯೋಗ, ವಾಯುವಿಹಾರ, ಹೀಗೆ ಯಾವುದಾದ್ರೂ ದೈಹಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದು ಒಳ್ಳೆಯದು. ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳೋದು, ಹೊಸ ವಿಷಯಗಳನ್ನ ಕಲಿಯೋದು ಇವುಗಳಿಂದ

ನಕಾರಾತ್ಮಕ ನೆನಪುಗಳು ಕಡಿಮೆ ಆಗಿ ಜೀವನ ಸುಂದರಗೊಳ್ಳುತ್ತೆ. ಹೀಗೆ ನಮ್ಮ ದಿನಚರಿಯನ್ನು ಆಗಾಗ ಉತ್ತಮ ಚಟುವಟಿಕೆಗಳೊಂದಿಗೆ ಬದಲಾಯಿಸಿಕೊಂಡು ಜೀವನದ ಗುಣಮಟ್ಟವನ್ನು ಸುಧಾರಣೆ ಮಾಡ್ಕೋಬೇಕು.

ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಜ್ಯೇಷ್ಠ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿ ಬಂದೆವು. ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ರಾಗ ಸಂಯೋಜನೆ ಎಸ್ ಎ ರಾಜ್ಕುಮಾರ್ ಅವರದಾಗಿತ್ತು.

ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಹಳೆಯ ನೆನಪೆ ಅಂತ ನಮ್ಮ ಕವಿ ಕೆ ಎಸ್ ನಿಸಾರ್ ಅಹಮದ್ ರವರು ನೆನಪುಗಳಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಂಥ ಕಹಿ ನೆನಪುಗಳಿಂದ ದೂರ ಉಳಿಬೇಕಂದ್ರೆ ಮುಖದಲ್ಲಿ ಒಂದು ಕಿರುನಗೆ ಜೊತೆ ನಿಸ್ವಾರ್ಥ ವಿಶಾಲ ಮನೋಭಾವಗಳನ್ನು ರೂಢಿಸಿಕೊಳ್ಳೋಣ. ಮಾತು ಕಡಿಮೆ ಜಾಸ್ತಿ ದುಡಿಮೆ ತಾಳಿದವನು ಬಾಳಿಯಾನು ಅನ್ನೋ ತತ್ವಗಳನ್ನ ಅಳವಡಿಸ್ಕೊಂಡು ಅನವಶ್ಯಕ ಮಾತುಕತೆ ಕ್ಷುಲ್ಲಕ ವ್ಯವಹಾರಗಳನ್ನ ನಿಲ್ಲಿಸಿ ಆತ್ಮವಿಶ್ವಾಸದಿಂದ ಕಾರ್ಯೋನ್ಮುಖರಾಗಿ ಬಂಗಾರದ ಬದುಕನ್ನು ಸಾಗಿಸಬೇಕು. ಜೀವನದ ದೊಡ್ಡ ಪ್ರಯಾಣದಲ್ಲಿ ನಮ್ಮ ಬದುಕಿನ ಬಂಡಿಗೆ ನಾವೇ ಚಾಲಕರು. ಗಾಡಿ ಚಾಲನೆ ಮಾಡುವಾಗ ನಮ್ಮ ದೃಷ್ಟಿ ಸದಾ ಮುಂದಿನ ರಸ್ತೆ ಮೇಲೆ ಇರಬೇಕೇ ಹೊರತು ನಾವು ಎಂದೂ ಹಿಂದೆ ತಿರುಗಿ ನೋಡಬಾರ್ದು. ಸಮವೇಗದಲ್ಲಿ ಗಾಡಿ ಚಲಿಸೋವಾಗ ಆಗಾಗ ಹಿಂದೆ ತಿರುಗಿ ನೋಡಿದ್ರೆ ಅಪಘಾತದ ಸಾಧ್ಯತೆಗಳು ಹೆಚ್ಚು ಅಲ್ವಾ? ಆಗೀಗ ಒಮ್ಮೊಮ್ಮೆ ನಮ್ಮ ಹಿಂದೆ ಏನು ಬರ್ತಿದೆ ಅಂತ ಗಾಡಿಯ ಎಡಬಲದ ಕನ್ನಡಿಗಳನ್ನ ಕ್ಷಣ ಮಾತ್ರ ನೋಡುವಂತೆ ಈ ಬದುಕಿನ ಪಯಣದ ಮನಸ್ಸಿನ ಕನ್ನಡಿಯಲ್ಲಿ ಕಹಿ ನೆನಪುಗಳನ್ನ ಗಮನಿಸಿ ಎಚ್ಚೆತ್ತುಕೊಂಡು ಸವಿ ನೆನಪುಗಳ ತಂಗಾಳಿಯಲ್ಲಿ ಸುಂದರವಾದ ಪ್ರಯಾಣವನ್ನು ನಮ್ಮದಾಗಿಸಿಕೊಂಡು ಗುರಿ ಮುಟ್ಟಬೇಕು. ಇದಾಗಿತ್ತು ಇಂದಿನ ಗಾನಗಂಗೆ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಮಧುರವಾದ ಗೀತೆ ನಿಮಗಾಗಿ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿ ಬಂದೆವು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್ ಅವರದಾಗಿತ್ತು.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮುಖೇಶ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಲತಾ ಮಂಗೇಶ್ಕರ್ ಹಾಗೂ ಮನ್ನಾಡೆ ಸಂಗಡಿಗರೊಂದಿಗೆ ಹಾಡಿರುವ ಆವಾರ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಮುಕೇಶ್ ಅವರ ಧ್ವನಿಯಲ್ಲಿ ಶ್ರೀ 420 ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಹಾತಿ ಮೇರೆ ಸಾಥಿ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಅವರು. ಸಾಹಿತ್ಯ ಆನಂದ್ ಭಕ್ಷಿ, ರಾಗ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರದಾಗಿದೆ.

ಜೀವದಯಶಂಕರ್ ಹಾಗೂ ಜೀವದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇರುವ ಶಂಕರ್ ಗುರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು.

ಕಲ್ಪನೆ ಹೂವದ ಮೇಲೆ ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂಥ ಎನ್ನುವೆ ಕಮ್ ಆನ್ ಫ್ರೆಂಡ್ಸ್ ಜಾಯಿನ್ ಮೀ ಲವ್ ಮೀ ಆರ್ ಹೇಟ್

ಶ್ರವಣಬಂಧು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದೆವು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿತ್ತು. ಚಿಯುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಈಗ ಮತ್ತೊಂದು ಶ್ರವಣಬಂಧು ಚಿತ್ರದಿಂದ ಗೀತೆಯನ್ನು ಕೇಳೋಣ.

ವಾಣಿ ಜಯರಾಮ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶ್ರವಣಬಂಧು ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದಿರಿ. ಈಗ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನನ್ನ ತಮ್ಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ರಾಗ ಸಂಯೋಜನೆ ಘಂಟಸಾಲ.

0: ಹೃದಯಾಶೆ.
1: ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 11:30.
2: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಪ್ರತಾಪ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಹಾಡಿದರೆ SB ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್.

ಗಜಪತಿ ಗರ್ಭಭಂಗ ಚಿತ್ರದಿಂದ ಒಂದು ಗೀತೆಗೆ ಧ್ವನಿಯಾಗಿದ್ದವರು ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಹಾಗೂ ಸಂಗಡಿಗರು. ಇನ್ನೀಗ ರವಿಚಂದ್ರ ಈ ಚಿತ್ರದಿಂದ ಆಯ್ದ ಹಾಡುಗಳು.

ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ರವಿಚಂದ್ರ ಚಿತ್ರದಿಂದ ಇದ್ದ ಕೆಲವು ಹಾಡುಗಳನ್ನ ಕೇಳಿದ್ರಿ. ಸವಿನೆನಪು ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 TMC ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 TMC ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾಕ್ಟರ್ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆಯ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60ಕ್ಕೂ ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಭಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ

0: ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ. ಅಂದ್ರೆ ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನ ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಬಂದಿವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ಈ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1 7 ನಾವು ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೇ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಆ್ಯಂಡ್ ಸಿಜೇರಿಯನ್ ಆದ 1 ತಾಯಿ ಹಾಲು ಕುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡೋದು, ಆದರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕುವುದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಮ್ ಅಂತೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ, ಇದು
2: ಅದು ಮಾಡಲೇಬಾರದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಾಲ್

0: ಅಂತ ನಾವೇನ್ ಹೇಳ್ತೀವೋ ಅದರಲ್ಲಿ ತಾಯಿಯ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನ್ ಅವಳು ಅಳವಡಿಸ್ಕೊಂಡು ಬಂದಿದ್ದಾಳೆ 20, 25 ವರ್ಷ, 28 ವರ್ಷ, ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸು, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸೋದು ಅಥವಾ ಸಕ್ಕರೆ ನೀರನ್ನ ನೆಕ್ಸೋದು ಇದನ್ನೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
0: ಅದು ಅನವಶ್ಯಕ ಆ್ಯಂಡ್ ಕೊಡಲೂಬಾರದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಕೊಡುವ ಸಾಧ್ಯತೆ ಇರುವುದರಿಂದ ತಾಯಿಯ ಹಾಲು ಬಿಟ್ಟು ಬೇರೆ ಏನೂ ಬೇಕಾಗುವುದಿಲ್ಲ ಮಗು 6 ತಿಂಗಳು ಆಗುವವರೆಗೆ. ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸು, ಗ್ಲುಕೋಸು ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದ್ದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ, ಆಕಳ ಹಾಲು ಕೊಡ್ತೀನಿ ಅಂದರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ತಿಂಗಳವರೆಗೂ ಅಷ್ಟೇ ಕೊಡಬೇಕು ಹೊರತು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ, ನೀರಾಗಲಿ ಏನೂ ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡಬೇಕು?
0: 6 ತಿಂಗಳವರೆಗೂ, 6 ತಿಂಗಳು, 5-6 ತಿಂಗಳು ಆಗುವವರೆಗೂ ತಾಯಿಯ ಹಾಲು ಅಷ್ಟೇ ಕೊಡಲಿ. ಮೇಲಿನದ್ದು ಏನೇ ನೀವು ಆ್ಯಡ್ ಮಾಡಬೇಕಂದ್ರು ಮಗು 6 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣನ್ರಿ, ಜ್ಯೂಸ್ ಅನ್ರಿ. ಆದರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡಲಿಕ್ಕೆ ಒಳ್ಳೆಯದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೇ ಇರೋ ಕಾಂಟ್ರಸೆಪ್ಟಿವ್ ಇಫೆಕ್ಟು ಆಗ್ತದೆ ಮೊದಲ 6-8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೆಯದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂತ ಹೇಳಿ, ಅಂದ್ರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
0: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡ್ದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗೆ ಅನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ದೇ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ.
0: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವ್ದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವ್ದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸ್ಬಹುದು ಅಂತ. ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ರು, ಏನೇ ಮೆಡಿಸಿನ್ ನಾವು ಕೊಟ್ರು, ಊಟದಲ್ಲಾಗ್ಲಿ, ಗುಳಿಗೆ ಆಗ್ಲಿ, ಪೌಡರ್ ಆಗ್ಲಿ, ಹಾಲು ಬರದೇ ಇದ್ರೆ ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
0: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ ಒಂದ್ಸರ್ತಿ ಫೀಡ್ ಮಾಡ್ಲಿ. 6 ತಿಂಗಳ ಮಗು ಆದ್ಮೇಲೆ 3-4 ತಾಸಿಗೊಮ್ಮೆ ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರದ ಡಯಟ್ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನ ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಿಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿ ಇಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡ್ಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು, ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡೋಗಿ ಇಡೀ ನಿಪ್ಪಲ್ಲು ಏರಿಯೋಲ ಇಡೀದು ಬಾಯಿ ಅಲ್ಲಿ ಪಾಪು ಹೋಗ್ಬೇಕು, ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ ಅನ್ನು ಮಾಡಿಯೇ ಹಾಲು ಕುಡಿಸ್ಬೇಕು. ವಿನ ಎಂದು ಮಲಗಿ ಕುಡಿಸಿದೆ, ಯಾವ್ಯಾವೋ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರ್ಬೋದು. ಸೊ 2 ತಾಸಿಗೊಮ್ಮೆ 3 ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳ್ತೀವಿ, ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
0: ಹೌದು ಹೌದು ಹೌದು.
1: ಮತ್ತೆ ಈ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೇನೆ ಒಮಿಟ್ ಮಾಡ್ತವೆ,
0: ಪಾಪು ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ ಅಥವಾ ಬಹಳಷ್ಟು ಹಾಲು ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ

0: ಸ್ಪಾ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟು, ಬಟ್ ಅದನ್ನು ಹೆಗಲಿಗೆ ಹಾಕ್ಕೊಂಡು ಪಾಪುಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರೆಸೋದು ಮಾಡಿ ಆಮೇಲೆ ಬೇಬಿಗೆ ಮಲಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ ಹೊರಗಡೆ ವಾಮಿಟ್ ಆದರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡಿದು ಎಕ್ಸಸ್ ಇದ್ದದ್ದು ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು, ಲೂಸ್ ಮೋಷನ್ ಆಗಿತ್ತು, ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟ್ರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು, ಹಾಲು ಕುಡಿಸಿದ್ರಷ್ಟೇ ಸಾಲದು, ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆನ್ನನ್ನ ಕೈ ಆಡಿಸ್ಕೊಂಡಿರ್ಬೇಕು.
0: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ವಾಮಿಟ್ ಮಾಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ.
0: ಹೌದು, ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೆ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ನಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನು ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರಲಿ ನಡರಾತ್ರಿ ಇರಲಿ 3 ಗಂಟೆ ಇರಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ, ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನ ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ.
0: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ ಖಾರ ಕರೆದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದರೆ ಹಣ್ಣು ಹಂಪಲು ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡುಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ, ಭಾಳ ಮೆಣಸಿನಕಾಯಿ ಹಾಕಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿದರೆ ಪಾಪುಗೆ ಹೋಗೋದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ, ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವು ಹೇಳೋದು ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡುಗೆ ಊಟ ಮಾಡ್ರಿ ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
1: ಈಗ 1.5 ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ಟರೆ ಉತ್ತಮ ಅಂತ ತಾವು ಹೇಳಿದ್ರಿ, ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
0: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನು ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸು ಅಥವಾ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಲಿಕ್ಕೆ ಬಯಸೋದು. ಅದು ಮಗುವಿಗೂ ಹೌದು ತಾಯಿಗೂ ಹೌದು,
1: ಇದು ಬಾಂಧವ್ಯ ಬೆಳೀತದೆ.
0: ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು, ಇದು ಒಂದು ಮುಖ್ಯ ಸರಣಿ.
1: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದ್ರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವ್ರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನ್ ಮಾಡಬಹುದು ಅಂತೀರಿ?
0: ಈಗ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂದರೆ ಬ್ರೆಸ್ಟ್ ಪಂಪ್ ಅಂತಿದೆ, ಅದ್ರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು, ಹೇಗೆ ಅದನ್ನು ತೆಗೆದು ವಾರ್ಮ್ ಮಾಡಿ ಪಾಪು ಕುಡಿಸ್ಬೇಕು, ಅದೆಲ್ಲನೂ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಪಂಪ್ ಮಾಡಿ ಹಾಲೇನಿದೆ ಅದನ್ನು ಸ್ಟೋರ್ ಮಾಡ್ಬೋದು, 3-4 ತಾಸು ಏನೂ ಆಗೋದಿಲ್ಲ. ಅದನ್ನು ಯೂಸ್ ಮಾಡಿ ಬೇಬಿಗೆ ಫೀಡ್ ಮಾಡೋದು ಒಳ್ಳೇದು. ಹೊರಗಡೆದು ಅಥವಾ ಮೇಲಿಂದು ಅಥವಾ ಫಾರ್ಮುಲಾ ಫೀಡ್ ಕೊಡೋಕ್ಕಿಂತ ತಾಯಿಗೆ ಸಾಕಷ್ಟು ಹಾಲು ಬರ್ತಾ ಇದೆ, ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕನ್ನು ಸ್ಟೋರ್ ಮಾಡಿ ಕುಡಿಸೋದು ಬಹಳ ಮುಖ್ಯ.
1: ಮತ್ತು ಈಗ ಸಾಕಷ್ಟು ಈ ಸರ್ಕಾರಿ ಕಚೇರಿಗಳಲ್ಲಾಗ್ಬೋದು, ಅರೆ ಸರ್ಕಾರಿ ಕಚೇರಿಗಳಲ್ಲಾಗ್ಬೋದು, ಈ ಬ್ರೆಸ್ಟ್ ಫೀಡಿಂಗ್ ಇರುವ ತಾಯಂದರಿಗೆ ಒಂದು ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
0: ಹೌದು ಹೌದು, ಮಾಡ್ಲೇಬೇಕು ಅದನ್ನ.
1: ಮತ್ತೆ ಡಾಕ್ಟ್ರೆ ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸೋದಾಗ್ಲಿ ಮಕ್ಕಳಿಗೆ ಬೆಳೆಸೋದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
0: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸು ಆಗ್ತದೆ, ಅವ್ರ ಫಿಗರು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ

0: ಕ್ಲಿಮೆಂಟ್ ಟ್ರಿಮ್ ಇರ್ತಾರೆ ಅಂದ್ರೆ ಅವ್ರು ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಮುಜುಗರ ಪಡೋದು ಬೇಡ.
1: ಈಗ ಡಾಕ್ಟರ್ ಪ್ರಿಯಾ ಅವರ ಒಂದು ಕೊನೆಯ ಪ್ರಶ್ನೆ, ನಮ್ಮ ಭಾವಿ ತಾಯಂದ್ರು ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರು ಆಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನು ಹೇಳಕ್ ಇಷ್ಟಪಡ್ತೀರಿ?
0: ಒಂದು 5ನೇ ಅಥವಾ 6ನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮಲ್ಲಿ ಸ್ತ್ರೀರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ಲದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗೆ ಮಾಡ್ಕೊಳ್ಳೋದು, ಪಾಪು ಹಾಲ್ಸೋಕೆ ಏನೆಲ್ಲ ತಯಾರಿ ಮಾಡಬೇಕು ಅದೆಲ್ಲಾನು ಕಲಿಸಿಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡಿಸೋಕೆ ಎಂದು ಮುಜುಗರ ಮಾಡಲ್ಲ.
1: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
0: ಒಪ್ತೀನಿ.
1: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
3: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿಬಾಯಿಯವರ ಕಿರುಪರ್ಯ ಹೀಗಿದೆ. ಸಾವಿತ್ರಿಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದರಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ ಸಾಮಾಜಿಕ ಅನಿಷ್ಟಗಳಿಂದ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇವಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ. ಆದರೆ ಇದಾವುದಕ್ಕೂ ಅಂಜದ, ಅಳುಕದ

0: ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿ ಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848ರಲ್ಲಿ ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿ ಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852ರಲ್ಲಿ ಸಾವಿತ್ರಿ ಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿ ಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿತ್ತು. ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ, ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವಿಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವಿಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವೆಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷೆ ನೀಡುತ್ತಾರೆ ಹಾಗೂ ತನ್ಮೂಲಕ ಎರಡು ಜೀವಗಳನ್ನು ಉಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು, ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆ ಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ ಜನಿಸಿದ ಮಕ್ಕಳನ್ನು ಸಾವಿತ್ರಿಬಾಯಿಯವರು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರಂತೆ. ಅಸ್ಪೃಶ್ಯತೆಯ ವಿರುದ್ಧವೂ ಸಮರ ಸಾರಿದ್ದ ಇವರು ವಿವಿಧ ಬಗೆಯಲ್ಲಿ ಸಮಾನತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂತ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854ರಲ್ಲಿ ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876ರಿಂದ 1898ರ ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚಿದ್ದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾಕ್ಟರ್ ಯಶವಂತರಾವ್ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897ರಂದು ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮರಣೆ ಎಂದು ಅಂದರೆ 10 ಮಾರ್ಚ್ 1998ರಂದು ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾನ್ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭೀಕ್ಷವಾಗಲು ಸಾಧ್ಯ.
1: ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಇದುವರೆಗೂ ಮಾತನಾಡಿದವರು ಡಾ ತೇಜಸ್ವಿನಿ ಯಕುಂಡಿಮಠ್ ಅವರು. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮುಂಗಾರು ಮಳೆಯ ಪ್ರಾರಂಭವಾಗ್ತಿದ್ದಾಗೆ ಏನೆಲ್ಲ ಸವಾಲುಗಳು, ಸಮಸ್ಯೆಗಳು ನಮ್ಮ ಶ್ವಾಸಕೋಶದ ರೋಗಿಗಳಲ್ಲಿ ಕಂಡುಬರಬಹುದು, ಅದನ್ನು ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆದಂತಹ ಡಾಕ್ಟರ್ ಗೌತಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಗೌತಮಿ ಅವರೇ.
3: ನಮಸ್ತೆ ಸರ್.
2: ಡಾಕ್ಟರ್ ಗೌತಮಿ ಅವರೇ, ಹೇಳಿ, ಮಳೆಗಾಲವು ರೆಸ್ಪಿರೇಟರಿ ಹೆಲ್ತ್ ಅಂದ್ರೆ ಶ್ವಾಸಕೋಶದ ಆರೋಗ್ಯದ ಮೇಲೆ ಹೇಗೆ ತನ್ನ ಪರಿಣಾಮವನ್ನ ಬೀರಬಹುದು ಅಂತ.
3: ಸರ್, ಮಾನ್ಸೂನ್ ಅಂತ ಹೇಳ್ತಾ ಇದ್ದಂಗ್ಲೇನೆ ಯೂಶ್ವಲಿ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳೋದಾಯ್ತು ಅಂತ ಅಂದ್ರೆ, ಒಂದು, ನಮ್ಮ ಮನೆಗಳಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೇವಾಂಶ ಜಾಸ್ತಿ ಆಗ್ತಾ ಹೋದಷ್ಟು ಮೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಈ ಬೂಸ್ಲು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀವಿ, ಅದನ್ನ ಗೂಡ್ ಗೂಡ್ ಕಟ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದು ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತೀವಿ ನಾವು, ಅದು ನಮಗೆ ಕಣ್ಣಿಗೆ ಕಾಣದೆ ಇರುವಂತಹ ಡಸ್ಟ್ ಇರುತ್ತೆ. ಅದೇನಾಗುತ್ತೆ, ಈಗ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಪೇಷಂಟ್ಸ್, ಯೂಶ್ವಲಿ ಯಾರು ಹೇಳ್ತೀವಿ, ಈ ಆಸ್ತ್ಮಾ ಪೇಷಂಟ್ ಆಗಿರ್ಬೋದು, ಇಲ್ಲ COPD ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ತುಂಬಾ ದಿನಗಳಿಂದ ಸ್ಮೋಕಿಂಗ್ ಮಾಡ್ತಾ ಇರುವಂತಹ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕಾಯಿಲೆನೇ ಇರಬೇಕು ಅಂತ ಏನೂ ಇಲ್ಲ. ಅದು ಗಾಳಿ ಮುಖಾಂತರ ಈ ಫಂಗಲ್ ಅನ್ನುವಂತ ಒಂದು ಮೈಕ್ರೋಸ್ಪೋರು ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ.
2: ಆ
3: ಉಸಿರಾಟದಲ್ಲಿ ನಾವು ಅದರ ಒಳಗಡೆ ಹೋಗ್ತಾ ಹೋಗುತ್ತೆ. ಅದು ಗಾಳಿ ಮುಖಾಂತರ ಮನುಷ್ಯನ ಕಾಣೋದೇ ಇಲ್ಲ. ಅದು ಇನ್ಹೇಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಲ್ರೆಡಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅವರಿಗೆ, ಅದು ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ, ಅದು ಇನ್ನೂ ಡಿಟೋರಿಯೇಟ್ ಮಾಡುತ್ತೆ ಲಂಗ್ ಕಂಡೀಷನ್ ಅನ್ನ. ಆ ಕಂಡೀಷನ್ ಜಾಸ್ತಿ ವರ್ಸ್ ಆಗ್ತಾ ಹಾಕ್ತಾ ಏನಾಗುತ್ತೆ, ಪೇಷಂಟ್ಸ್ಗೆ ಇರೋ ಸಿಂಪ್ಟಮ್ಸ್ ಆಲ್ರೆಡಿ ಅವರಿಗೆ ತುಂಬಾ ದಿನಗಳಿಂದ ಮೈಲ್ಡ್ ಕೆಮ್ಮುಗಳು ಬರ್ತಾ ಹೋಗುತ್ತೆ, ಕಫ ಬರ್ತಾ ಹೋಗುತ್ತೆ, ಅದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಉಸಿರಾಡಕ್ಕೆ ತೊಂದರೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಮುಂಚೆಗಿಂತ ಇರೋದಕ್ಕಿಂತ.
2: ಈಗ ಮಳೆಗಾಲದಲ್ಲಿ ಈ ತರ ಮೌಲ್ಡ್ಸ್ ಅಥವಾ ಈ ಫಂಗಸ್ ನ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರಿ, ಅದಲ್ಲದೆ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕಾರಣ ಏನಿರಬಹುದು?
3: ಖಂಡಿತವಾಗ್ಲೂ ಸರ್, ಈ ತೇವಾಂಶ ಅನ್ನೋದು ಒಂಥರ ಊಟ ಇದ್ದಂಗೆ, ಈ ವೈರಸ್ಗೆ ಆಗಿರ್ಬೋದು ಇಲ್ಲ ಬ್ಯಾಕ್ಟೀರಿಯಲ್ಗೆ ಆಗಿರ್ಬೋದು, ಅದು ಬೆಳಿಲಿಕ್ಕೆ ಅದಕ್ಕೊಂಥರ ಆಹಾರ
2: ನ್ಯೂಟ್ರಿಷನ್
3: ಇದ್ದಂಗೆ ಅವರಿಗೆ. ಅದೇನಾಗತ್ತೆ, ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದ್ರೂ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ನಾವು ಅದನ್ನ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ವೀಕ್ ಇರೋ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು ಕಮ್ಮಿ ಇದ್ದಾಗ ನಾರ್ಮಲ್ ಒಂದು ವೈರಲ್ ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಈಗಿನ ದಿನಗಳಲ್ಲಿ ಜಾಸ್ತಿ ಆಗಿ ಅದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ಟೈಮ್ ಅಲ್ಲಿ, ಈ ಮಳೆಗಾಲದಲ್ಲಿ ತೇವಾಂಶಕ್ಕೆ ವೈರಸ್ ಅನ್ನೋದು ಗ್ರೋತ್ ಜಾಸ್ತಿ ಇರುತ್ತೆ,
2: ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಬೆಳೆಯಕ್ಕೆ ಫುಲ್ಸ್ ಆಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ಶ್ವಾಸಕೋಶದ ಕಾಯಿಲೆಗಳು ಯಾವೆಲ್ಲ ಅಂತ ಹೇಳ್ಬೋದು?
3: ಸರ್, ಯೂಶ್ವಲಿ ನಾವು ಫಸ್ಟ್ ಯೋಚನೆ ಮಾಡೋದು ಆಲ್ರೆಡಿ ಆಸ್ತ್ಮಾ ಪೇಷಂಟ್ಸ್ಗೆಲ್ಲ ಅದು ಇರುವಂತಹ ಕಾಯಿಲೆ ಇನ್ನು ಜಾಸ್ತಿ ಆಗುತ್ತೆ. ಒಂದು, ಇನ್ನೊಂದು COPD. ಈಗ ಆಲ್ರೆಡಿ ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ,

0: ಅವರ ಶ್ವಾಸಕೋಶ ಕೂಡ ವೀಕ್ ಇರುತ್ತೆ, ಅವರು ಕೂಡ ಈ ತರ ಮಾನ್ಸೂನ್ ಟೈಮ್ ಅಲ್ಲಿ ಜಾಸ್ತಿ ಆಗತ್ತೆ. ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ನಿಮೋನಿಯಾ. ಈಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಅಯ್ಯೋ ನಿಮೋನಿಯಾ ಬಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದು ಗಾಬರಿ ಪಡೋದು, ಈಗ ಅಡಲ್ಟ್ ಅಲ್ಲೂ ಕೂಡ ದೊಡ್ಡ ವಯಸ್ಸಾದವ್ರಿಗೂ ಕೂಡ ನಮಗೆ ನಿಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ನಿಮೋನಿಯಾ ವೈರಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಯಾರಿಗಾದ್ರೂ ನಿಮೋನಿಯಾ ಬರುತ್ತೆ. ಇನ್ನೊಂದು ಕೆಲವೊಂದು ಹೇಳೋದಾಯ್ತು ಅಂತ ಅಂದ್ರೆ, ಯೂಶ್ವಲಿ ಟಿಬಿ ಆಲ್ರೆಡಿ ಟಿಬಿ ಇದ್ದವರಿಗೆ ಇಲ್ಲ ಟಿಬಿ ಮುಂಚೆ ಬಂದಿರೋರಿಗೆ ತುಂಬಾ ಕಫ ಕಟ್ಟೋದಿಗೆ ನಾರ್ಮಲ್ ಇನ್ಫೆಕ್ಷನ್ನೇ ಬರುವಂತ ಚಾನ್ಸಸ್ ಇರುತ್ತೆ. ಈ ಟಿಬಿ ಕೂಡ ಇನ್ನು ಜಾಸ್ತಿ ಆಗುತ್ತೆ, ಅದರ ಇನ್ಸಿಡೆನ್ಸ್ ಆಗುವಂತ ರೇಟ್ ಜಾಸ್ತಿ ಇರುತ್ತೆ.
1: ಯಾಕೆ ಮಕ್ಕಳು ಮತ್ತು ವೃದ್ಧರಲ್ಲೇ ಹೆಚ್ಚಾಗಿ ಇದರ ಎಫೆಕ್ಟ್ ಕಾಣಿಸೋದು ಯಾತಕ್ಕೋಸ್ಕರ?
0: ಸರ್, ಯೂಶ್ವಲಿ ಈ ಮಕ್ಕಳಿಗೆ ಇನ್ನೂ ಬೆಳವಣಿಗೆ ಆಗುವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರು ಒಂದು ಲಂಗ್ ಇಮ್ಯುನಿಟಿ ಅನ್ನುವುದು ಬೆಳೆದಿರೋದಿಲ್ಲ. ಸೊ ಅದ್ ಲಂಗ್ ಏರ್ ವೇ ಸ್ಟಿಲ್ ಡೆವಲಪ್ ಆಗ್ತಾ ಇರತ್ತೆ. ಒಂದು ಯಾವುದೇ ಒಂದು ಇನ್ಫೆಕ್ಷನ್ ಅನ್ನ ಒಳಗ್ ತಗೊಂಡು ಅದನ್ನ ಫೈಟ್ ಮಾಡುವಷ್ಟು ಶಕ್ತಿ ಮಕ್ಕಳಲ್ಲಿ ಇರಲ್ಲ. ಸೇಮ್ ಅದೇ ರೀಸನ್ ನಾನು ಇವ್ರಿಗೆ ವಯಸ್ಸಾದವ್ರಿಗೂ ಹೇಳ್ತೀನಿ, ಅವ್ರದ್ದು ಯೂಸ್ ಆಗಿ ಫಿಟ್ಟಿಂಗ್ ಆಗಿರತ್ತೆ. ಸೊ ಆ ಇಮ್ಯುನಿಟಿ ಪವರ್ ಅವ್ರು ಹೇಗೆ ಬೆಳೆಸ್ಕೊಂಡು ಬಂದಿರ್ತಾರೆ, ಡೆವಲಪ್ಮೆಂಟ್ ಹೇಗಾಗಿರತ್ತೆ, ವಯಸ್ಸಲ್ಲಿ ಹೇಗೆ ಇಟ್ಕೊಂಡಿರ್ತಾರೆ, ಈಗ ಜಿಮ್ ಮಾಡೋದಾಗಿರ್ಬೋದು, ವ್ಯಾಯಾಮ, ಈಗ ಶ್ವಾಸಕೋಶಕ್ಕೆ ಯೋಗಾಸನ ಪ್ರಾಣಾಯಾಮ ಅಂತ ಮಾಡೋದಾಗಿರ್ಬೋದು, ದೀರ್ಘವಾಗಿ ಉಸಿರನ್ನ ಇಟ್ಕೊಂಡು ಬಿಡುವಂತದ್ದಾಗಿರ್ಬೋದು, ಅದೆಲ್ಲ ಕೆಪಾಸಿಟಿ ಕಮ್ಮಿ ಇದ್ದಾಗ ವಯಸ್ಸಾದವರಿಗೆ, ಇವಾಗ ಫಿಮೇಲ್ಸ್ ಗಾದ್ರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಲೇಟ್ ಆನ್ಸೆಟ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಏಜ್ ಆದ್ಮೇಲಿಂದ ಶುರು ಆಗೋ ಆಸ್ತಮಾ ತೊಂದರೆಗಳಿಂದ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್ ಅಲ್ಲಿ ಸಿಒಪಿಡಿಲಿ ಈಗ ಮೇಲ್ಗೆ ತಗೊಳ್ಳೋದಾಯ್ತು ಅಂತ ಅಂದ್ರೆ ಯೂಶ್ವಲಿ ಲಂಗ್ಸ್ ಎಲ್ಲ ಸ್ಮೋಕ್ ಮಾಡಿ ಮಾಡಿ ವೀಕ್ ಆಗಿರುತ್ತೆ, ಜೊತೆಲಿ ಏಜು ಕೂಡ ಡೌನ್ ಇದ್ದಾಗ ಅವರಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗೋದು, ಅವರಿಗೆ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಮಳೆಗಾಲದಲ್ಲಿ ಕಂಡು ಬರುವಂತಹ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಇದು ಆಸ್ತಮಾ ರೋಗಿಗಳ ಶ್ವಾಸಕೋಶಗಳ ಮೇಲೆ ಹೇಗೆ ತನ್ನ ಪರಿಣಾಮ ಬೀರಿ ಇದು ವರ್ಸನಾಗಕ್ಕೆ ಹೇಗೆ ಕಾರಣ ಆಗುತ್ತೆ?
0: ಸರ್, ಈ ತೇವಾಂಶ ಅನ್ನೋದು ಜೊತೆಲಿ ಕೋಲ್ಡ್ ಸಹ, ಗಾಳಿ ತುಂಬಾ
1: ತಣ್ಣಗಿದ್ದಾಗ
0: ಅದು ಕೂಡ ಒಳಗೆ ಹೋದಾಗ ರಿಫ್ಲೆಕ್ಸ್ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀವಿ, ಸಡನ್ ಆಗಿ ವಾಯುನಾಳ
1: ಚಿಕ್ಕದಾಗುವಂತದ್ದು
0: ಕಿರಿದಾಗುವಂತದ್ದು ಇರುತ್ತೆ. ಅದರಿಂದ ಏನಾಯ್ತು, ಆಲ್ರೆಡಿ ಚಿಕ್ಕದಿರುತ್ತೆ ಶ್ವಾಸಕೋಶ, ಈಗ ಆಸ್ತ್ಮಾ ಇರೋ ಪೇಷಂಟ್ಸ್ ಗೆ, ಸಿಒಪಿಡಿ ಪೇಷಂಟ್ಸ್, ಈ ನಾಳ ಇನ್ನೂ ಮುಚ್ಚೋಯ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ಗೆ ಇರುವಂತ ಉಸಿರಾಡೋ ತೊಂದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಈಗ ಮೇಲಿಂದ ಅಪ್ಪರ್ ರೆಸ್ಪಿರೇಟರಿ ಅಂತ ಏನ್ ಹೇಳ್ತೀವಿ, ಇಂದ ಕೆಳಗಡೆ ರೆಸ್ಪಿರೇಟರಿ ತನಕ ಅಪ್ಪರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಸೈನೋಸೈಟಿಸ್ ಜಾಸ್ತಿ ಆಗುವಂತದ್ದು, ತುಂಬಾ ರನ್ನಿ ನೋಸ್ ಇರುವಂತದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕೆಳಭಾಗದ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದು, ಕೂದಲ್ಲೇ ಉಸಿರಾಡೋದಕ್ಕೆ ಕಷ್ಟ ಅಂತ ಹೇಳೋದು, ಇಲ್ಲ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಿಸೋದಿಕ್ಕೆ ಕಷ್ಟ ಅಂತ ಅನ್ಸುತ್ತೆ ಪೇಷಂಟ್ಸ್ ಗೆ. ಇದೆಲ್ಲ ನಾವು ಈ ಒಂದು ಅಪ್ಪರ್ ಅಂಡ್ ಲೋವರ್ ಅಂತ ಏನ್ ಡಿವೈಡ್ ಮಾಡ್ಕೊಂಡು ಪೇಷಂಟ್ಸ್ ಮೇಲಿಂದ ಕೆಳಗ್ ತನಕ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಈ ಮೋಲ್ಡ್ಸ್ ಆಗಿರ್ಬೋದು, ಈ ಫಂಗಲ್ ಆಗಿರ್ಬೋದು, ಜೊತೆಲಿ ನಾವು ಹೇಳ್ತಾ ಇರುವಂತ ಈ ಸಣ್ಣದಾದ ಹ್ಯೂಮಿಡಿಟಿ, ಆ ಹ್ಯೂಮಿಡಿಟಿಯಲ್ಲಿ ಇರುವಂತ ಕೋಲ್ಡ್ನೆಸ್, ಇವೆಲ್ಲ ಇನ್ನು ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಬೇಸ್ ಲೈನ್ ಅನ್ನ.
1: ಅದಕ್ಕೆ ಎಲ್ಲ ಮನೆಯಲ್ಲಿ ನಾವು ನೋಡ್ತಿರ್ತೀವಿ, ದೊಡ್ಡವರು ಶೀತ ಆಗುತ್ತೆ, ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ, ವಾರ್ಮ್ ಆಗಿಡ್ಬೇಕು ಅಂತ ಹೇಳ್ತಾರೆ,
0: ಎಲ್ಲ ನೋಡಿರ್ತೀರಾ, ಎಲ್ಲ ಮಫ್ಲರ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇದೆಲ್ಲ ಇರೋದೇ ಬಿಕಾಸ್ ಆಫ್ ಆ ಒಂದು ತೇವಾಂಶ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ನಾಳ ಕಮ್ಮಿ ಆಗಬಾರ್ದು ಅಂತ ಹೇಳಿ.
1: ಫಂಗಸ್ಗಳು ಶ್ವಾಸಕೋಶದ ಒಳಗಡೆ ಏನು ಏರ್ಪೇರನ್ನ ಉಂಟು ಮಾಡ್ತವೆ?
0: ಸರ್, ಖಂಡಿತವಾಗ್ಲೂ ಈಗ ಒಂದು ನಾರ್ಮಲ್ ಗಾಳಿ ಹೋಗಿ ಬರೋದಕ್ಕೆ ಮಾತ್ರ ನಮ್ಮ ಏರ್ ವೇ ಸೆಟ್ ಆಗಿರತ್ತೆ. ಸೊ ಯೂಶ್ವಲಿ ಅದ್ ಬಿಟ್ಟು ಬೇರೆ ಏನೇ ಕೂಡ ಗಾಳಿ ಜೊತೆ ಒಂದು ನಾರ್ಮಲ್ ಡಸ್ಟ್ ಆಗಿರ್ಬೋದು, ನಾರ್ಮಲ್ ಫಂಗಸ್ ಅಂತಾನೆ ಹೇಳೋದಿಕ್ ಬರಲ್ಲ, ಯಾವ್ದೇ ಕೀಟಾಣು ಆಗಿರ್ಬೋದು ಒಳಗಡೆ,
1: ಒಂದು ಫಾರಿನ್
0: ಬಾಡಿ ಅಂತ ಅನ್ಸುತ್ತೆ, ಅದು ಒಳಗಡೆ ಹೋಯ್ತು ಅಂತ ಅಂದ್ರೆ ಬಾಡಿ ಜನರಲಿ ರಿಯಾಕ್ಟ್ ಮಾಡುತ್ತೆ, ನಮ್ಮದಲ್ಲದ ವಸ್ತು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರತಿರೋಧಕವನ್ನು ಕೊಡ್ತಾ ಹೋಗುತ್ತೆ. ಸೊ ಅದ ರಿಯಾಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿ ಆಗುವಂತದ್ದು ಇದ್ದೇ ಇರುತ್ತೆ. ಈಗ ಫಾರಿನ್ ಬಾಡಿ ಆದ್ರೂ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಫಂಗಸ್ ಹೋದ್ರೂ ಕೂಡ ಆ ಟೈಮ್ ಪೀರಿಯಡ್ ಚೇಂಜಸ್ ಆಗುತ್ತೆ. ಈಗ ತುಂಬಾ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ. ಈಗ ನಾರ್ಮಲ್ ಕಣ್ಣಿಗೆ ಕಾಣದಿರುವಂತಹ ಮೈಕ್ರೋ ಆರ್ಗಾನಿಸಮ್ ಹೋಯ್ತು ಅಂತ ಅಂದ್ರೆ ಅದ್ರ ಟೈಮ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗ್ತಾ
1: ಹೋಗುತ್ತೆ. ಲಂಗ್ಸ್ ಕೆಮ್ಮಿನ ಮೂಲಕ ಅದನ್ನ ಹೊರದೂಡಕ್ಕೆ ಪ್ರಯತ್ನ ಪಡ್ತಾರೆ.
0: ದಟ್ ಇಸ್ ಕಾಫ್, ಡೆಫಿನೆಟ್ಲಿ ಅದು ಒಳ್ಳೆ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅದು ಆಕ್ಚುಲಿ.
1: ಓಕೆ, ಇನ್ನು ಆಸ್ತ್ಮಾ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರು ಹೇಗೆ ಈ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಳ್ಬೇಕಾಗುತ್ತೆ?
0: ಸರ್, ಡೆಫಿನೆಟ್ಲಿ ಅದನ್ನ ಹೇಳೋದಾಯ್ತು ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡುವಂತದ್ದು ಪೇಷಂಟ್ಸ್ ಗೆ ಮಾನ್ಸೂನ್ ಅಲ್ಲಿ ಈ ಆಸ್ತ್ಮಾ ಪೇಷಂಟ್ಸ್, ಯಾಕಂತಂದ್ರೆ ಅವರು ಯಾವಾಗ್ಲೂ ಅವ್ರದ್ದು ನಾಳ ಕಂಪ್ಲೀಟ್ ಆಗಿ ಕಿರಿದಾಗಿರುತ್ತೆ, ಊದ್ಕೊಂಡಿರುತ್ತೆ, ಕಫ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ. ಈ ಒಂದು ಟೈಮ್ ಬಂದಾಗ ಅದು ಇನ್ನೂ ಕೂಡ ವರ್ಸನ್ ಆಗ್ತಾ ಹೋಗುತ್ತೆ. ಅವ್ರು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಹೇಳೋದಾಯ್ತು ಅಂದ್ರೆ ಮನೆ ತುಂಬಾ ಡ್ರೈ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಎಲ್ಲೂ ಒದ್ದೆ ಇರುವಂತಹ ಬಟ್ಟೆ ಇಟ್ಕೊಳ್ಳೋದು, ಒದ್ದೆ ಹತ್ರ ಓಡಾಡೋದು, ತುಂಬಾ ಹಿಮದ ಹತ್ರ ಓಡಾಡೋದು, ಮೂಗು ಬಾಯಿಯನ್ನ ಯಾವಾಗ ತುಂಬಾ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ, ಈಗ ಮಳೆ ಬರ್ತಾ ಇರತ್ತೆ ಅಲ್ಲಿ ನಿಂತ್ಕೊಂಡಿರೋದು, ಇಲ್ಲ ನೆನೆಯೋ

0: ಇವೆಲ್ಲ ಮಾಡ್ತಾ ಅಂದ್ರೆ ಇನ್ನು ಜಾಸ್ತಿ ಆಗತ್ತೆ. ಆದಷ್ಟು ಅದನ್ನೆಲ್ಲ ಮಳೆನಿ ನೆನಿಬಾರ್ದು, ಶೀತದಲ್ಲಿ ಓಡಾಡಬಾರ್ದು. ದೇಹನ ಎಷ್ಟು ಬೆಚ್ಚಿಗೆಟ್ಕೊಂಡಿರ್ತಾರೆ ಅಷ್ಟು ಉತ್ತಮವಾಗಿರುತ್ತೆ. ಮನೇಲಿರುವಂತ ಯಾವುದೇ ವಸ್ತುಗಳು, ಈಗ ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಕರ್ಟನ್ ಇರ್ಬೋದು, ಅದನ್ನ ಫ್ರೀಕ್ವೆಂಟ್ ವಾಶ್ ಮಾಡ್ತಾ ಇರ್ಬೇಕು. ತೇವಾಂಶ ಇರಬಾರ್ದು. ಮನೇಲಿ ಗಾಳಿ ಬೆಳಕು ಉತ್ತಮವಾಗಿ ಯಥೇಚ್ಛವಾಗಿ ಬರಬೇಕಾಗತ್ತೆ. ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ ಅವರಿಗೆ.
1: ಇನ್ನು ತೀವ್ರವಾದ ಆಸ್ತಮಾ ಉಂಟಾಗ್ತಾ ಇದೆ ಅಂತಾರೆ, ಅದರ ಸೂಚನೆಗಳು ಹೇಗೆ ಇರುತ್ತೆ, ಹೇಗೆ ಅವರು ಗುರುತಿಸ್ಕೊಳ್ಬೇಕು ರೋಗಿಗಳು ಅಂತ?
0: ಸೊ ಹೇಗೆ ಅಂದ್ರೆ, ಅವ್ರಿಗೆ ಆಲ್ರೆಡಿ ಒಂದು ಕೆಳಮಟ್ಟದಲ್ಲಿ ಕೆಮ್ಮು ಇರುತ್ತೆ. ಅದೇನಾಗುತ್ತೆ, ಮುಂಚೆ ಇರೋದಕ್ಕೆ ದಿನದಲ್ಲಿ ಒಂದು 2 ಸರಿ ಕೆಮ್ತಾ ಇರೋ ಪೇಷಂಟ್ 10 ಸರಿ ಇನ್ಕ್ರೀಸ್ ಆಗ್ಬಹುದು. ಅವ್ರಿಗೆ ನಾರ್ಮಲ್ ಆಗಿ ಒಂದು ಕಫ ಬರ್ತಾನೇ ಇರುತ್ತೆ. ಆ ಕಫ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ,
1: ಅಮೌಂಟ್
0: ಕೂಡ ಜಾಸ್ತಿ ಆಗುತ್ತೆ. ಅದ್ರಲ್ಲಿ ಬಣ್ಣಗಳು ಬದಲಾವಣೆ ಆಗುವಂತದ್ದು, ಈಗ ಒಂದು ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ, ಅಲ್ಲ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡ್ಬೇಕಾಗಿ ಬರುತ್ತೆ. ವೈದ್ಯರ ಸಲಹೆ ತಗೊಳ್ಬೇಕಾಗತ್ತೆ. ಅವರಲ್ಲಿ ಮಾತಾಡುವಂತದ್ದು, ಈಗ ಕೂತಲ್ಲೂ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಆಗತ್ತೆ ಅವರಿಗೆ. ಯಾವಾಗ ಒಂದು ಕೆಲವೊಂದ್ಸರಿ ನಾಳ ಕಂಪ್ಲೀಟ್ ಆಗಿ ಮುಚ್ಚೋದಲ್ಲ, ಉಸಿರಾಡಕ್ ಕಷ್ಟ ಆಗುತ್ತೆ ಅವರಿಗೆ. ಕೂತಲ್ಲೂ ಉಸಿರಾಡಕ್ ಕಷ್ಟ ಪಡ್ತಾರೆ, ಆಕ್ಸಿಜನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ದೇಹದಲ್ಲಿ ಶಬ್ದ ಕೂಡ ಜಾಸ್ತಿ ಆಗತ್ತೆ. ಏನ್ ವೀಸಿಂಗ್ ಅಂತ ಏನ್ ಹೇಳ್ತೀವಿ, ಹಾಗೆ ಹೇಳ್ತಾರೆ, ನಮಗೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಂತ
1: ಹೇಳ್ತಾರೆ.
0: ಖಂಡಿತವಾಗ್ಲೂ ಗೊತ್ತಿರುತ್ತೆ, ಅದನ್ನ ಹೇಳಿರ್ತೀವಿ ಕೂಡ ನಾವು. ಯಾವ ಸಿಂಪ್ಟಮ್ಸ್ ತಗೊಂಡ್ರೆ ಬಂದು ಅಪ್ರೋಚ್ ಮಾಡಬೇಕು.
1: ಇನ್ನು ಸಿಒಪಿಡಿ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ, ಅವರಲ್ಲಿ ಹೆಚ್ಚು ಕಡಿಮೆ ಇದೆ ಸಮಸ್ಯೆಗಳು,
0: ಅವರಲ್ಲೂ ಕಿರಿದಾದ ನಾಳಗಳಿರುತ್ತೆ. ಜೊತೆಯಲ್ಲಿ ಅವರಿಗೆ ಕೂಡ ಶ್ವಾಸಕೋಶ ಕೆಳಮಟ್ಟದಲ್ಲಿ ಇರುವಂತಹ ಒಂದು ಆಲ್ವೆಲೈ ಅಂತ ಏನ್ ಹೇಳ್ತೀವಿ, ಅದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಸ್ಮಾಗೆ ಕಂಪೇರ್ ಮಾಡಿದ್ರೆ ಸಿಒಪಿಡಿ ಇನ್ನೂ ಕೂಡ ಜಾಸ್ತಿನೇ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜಸ್ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ನಾವು ಸೇಮ್ ಅಡ್ವೈಸೇ ಕೊಡ್ತಾ ಹೋಗ್ತೀವಿ. ತುಂಬಾ ಬೆಚ್ಚಗಿರೋದಾಗಿರ್ಬೋದು, ಈ ಕೆಮ್ಮು ಕಫ ಬಂತು ಅನ್ಸಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಯಾವಾಗ ವಿಸಿಟ್ ಮಾಡ್ಕೋಬೇಕು, ರೆಸ್ಕ್ಯೂ ಮೆಡಿಸಿನ್ ಅಂತ ಹೇಳಿರ್ತೀವಿ. ಇಮಿಡಿಯೇಟ್ ಆಗಿ ಮನೆಗೆ ಬಂದು, ಈಗ ಅವ್ರಿಗೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಟ್ಯಾಕ್ ಆಯ್ತು ಅಂದ್ರೆ ಲಂಗ್ ಅಟ್ಯಾಕ್ ಅಂತ ಕರಿತೀವಿ. ಆ ಲಂಗ್ ಅಟ್ಯಾಕ್ ಬಂದಾಗ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೋಬೇಕು ಅದನ್ನ ಸಲಹೆ ಕೊಟ್ಟಿರ್ತೀವಿ. ಅವ್ರು ತಗೊಳ್ತಾ ಇರುವಂತ ಯಾವುದೇ ಇನ್ಹೇಲರ್ಸ್ ಅನ್ನು ಬಿಡಬಾರ್ದು. ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಸ್ಟಿಕ್ ಆನ್ ಆಗಿರ್ಬೇಕು ಮೆಡಿಕೇಶನ್ಸ್ ಗೆ, ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಎಚ್ಚೆತ್ತವಾಗಿ ಅವರು ಸ್ಮೋಕಿಂಗ್ ಮಾಡಿರ್ತಾರೆ, ಅದನ್ನೆಲ್ಲ ಮತ್ತೆ ಜಾಸ್ತಿ ಮಾಡ್ಕೊಳ್ದೇ ಇರೋ ಅಷ್ಟೇ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಇನ್ನೊಬ್ಬರ ಜೊತೆ ಕೂತ್ಕೊಂಡಿದ್ರು ಕೂಡ ಜಾಸ್ತಿ
1: ಸುತ್ತಲಿನವರು
0: ಕೂಡ ಅದನ್ನ ಅವಾಯ್ಡ್ ಮಾಡಿ ಕೂತ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು, ಮನೇಲಿ ಈಗೆಲ್ಲ ಈಗ ಒಲೆ ಉರಿ ಹಾಕೋದು, ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ರು, ಬಯೋಗ್ಯಾಸ್ ಎಕ್ಸ್ಪೋಜರ್, ಬಯೋಫ್ಯೂಯಲ್ ಎಕ್ಸ್ಪೋಜರ್ ಅಂತ ಹೇಳಿ ಮನೇಲಿ ಬೇರೆ ಬೇರೆ ಸೌದೆ ಒಲೆ ಉರಿ ಹಾಕೋದು, ಯಾರು ಹೋಮ ಮಾಡ್ತಾ ಇರ್ತಾರೆ. ಈ ಪ್ರತಿಯೊಂದನ್ನು ಹೊಗೆ ಒಳ್ಳೇದೇ ಆಗಿರ್ಬೋದು, ಹೊಗೆ ಕೆಟ್ಟದೇ ಆಗಿರ್ಬೋದು, ಸೊ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ರೆ ಅವೆಲ್ಲ ಜಾಸ್ತಿ ಆಗತ್ತೆ. ಈ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಪೇಷಂಟ್ ವಿತ್ ದ ಮೆಡಿಕೇಶನ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗುತ್ತೆ ಅವ್ರ ಮೇಲೆ ಕೂಡ.
1: ಗಂಧದ ಕಡ್ಡಿಯ ಉಪಯೋಗ ಈ ರೋಗಿಗಳಿಗೆ ಹೇಗೆ ಅದು ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಚರ್ಚೆ ಈ ವಿಷಯವಾಗಿ ನಡೆಯುತ್ತೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಇದೊಂಥರ ಸೆನ್ಸಿಟಿವ್ ಮ್ಯಾಟರ್ ಆಗ್ಬಿಡುತ್ತೆ, ಯಾರಾದರೂ ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ. ನಿಮ್ಮ ಅನಿಸಿಕೆ, ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಹೇಗೆ?
0: ಸರ್, ಅದು ಧಾರ್ಮಿಕವಾಗಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡ್ತಾರೆ ಕೂಡ, ಜನ ಫಾಲೋ ಮಾಡ್ತಾರೆ. ಬಟ್ ಯಾರು ಮಾಡಬಾರ್ದು ಅಂತ ಹೇಳೋದಾಯ್ತು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಆಸ್ಮಾ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್ ಗೆ ನಾ ಹೇಳೋ ತರ, ಯಾವುದೇ ಗಾಳಿ ಆಗಿಲ್ಲ, ಅವ್ರಿಗೆ ನಾರ್ಮಲ್ ತಣ್ಣಗಿರೋ ಗಾಳಿ ಹೋದ್ರೂ ಸಮಸ್ಯೆ ಆಗಿರುತ್ತೆ. ಈ ತರ ಹೊಗೆ, ಈಗ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೊಗೆ ಅಂತ ಬರ್ತಾರೆ,
1: ಮೇನ್
0: ಕಂಪ್ಲೇಂಟ್ ಕೆಮಿಕಲ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಒಂದು ನಾರ್ಮಲ್ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಈಗ ನಮ್ಮ ಅಟ್ಮಾಸ್ಫಿಯರ್ ಇರಲ್ಲಿ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲಾ ಜನ ಸೇರಿಸಿ ಇರುತ್ತೆ. ಸೊ ಅದು ಖಂಡಿತವಾಗಿ ಇದರಲ್ಲಿ ಬೇರೆ ಬೇರೆ ಗಾಳಿನೂ ಸೇರಿಸಿರೋದಾಗ ನಮ್ಮ ಶ್ವಾಸಕೋಶ ಅದನ್ನ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಇರೋದಿಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಅದರಿಂದ ಈಗ ಪ್ಲೆಸೆಂಟ್ ಆಗಿರೋದು, ಅನ್ಪ್ಲೆಸೆಂಟ್ ಆಗಿರೋದು, ಎರಡನ್ನೂ ಆದಷ್ಟು ಅವಾಯ್ಡ್ ಮಾಡಿ ಅಂತ
1: ಹೇಳ್ತೀವಿ. ಅವರೇ ಗುರುತಿಸ್ಕೊಂಡಿರ್ತಾರೆ,
0: ಅದನ್ನ ತಗೊಂಡ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಕೆಮ್ಮು ಬರುತ್ತೆ ಮಾಡ್ತಾ ಇದ್ದಾಗ, ನಾನು ಹೇಳೋ ಸಲಹೆ ಅಂತ ಅಂದ್ರೆ, ಡೆಫಿನೆಟ್ಲಿ ಯೂಸ್ ಮಾಡಿ ಅದನ್ನ ಒಂದು 100 meters ದೂರದಲ್ಲಿ ಅಥವಾ ಒಂದು 50 meters ದೂರದಲ್ಲಿ ಅದನ್ನ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡೋದು ಸಜೆಸ್ಟ್ ಮಾಡ್ತೀನಿ.
1: ಓಕೆ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ತರ ವ್ಯತ್ಯಾಸಗಳು ಉಂಟಾದಾಗ ಈ ಆಲ್ರೆಡಿ ನೋನ್ ಪೇಷಂಟ್ಸ್ ಅಲ್ಲಿ ಅವರು ಈ ಪಫ್ ಇರಬಹುದು, ಬ್ರಾಂಕೋಡೈಲೇಟರ್ಸ್ ಇರಬಹುದು, ಸ್ಟೆರಾಯ್ಡ್ ಪ್ರಿಪರೇಷನ್ಸ್ ಇರಬಹುದು, ಅದನ್ನ ತಾವೇನೆ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಹೆಚ್ಚು, 2 puffs ಹೆಚ್ಚಕ್ ತಗೊಳ್ಳೋದು, ಅಥವಾ 2 times a day ಹಾಕಿದ್ದನ್ನ 3 times a day ಮಾಡಕ್ಕೆ ಪ್ರಯತ್ನ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ಖಂಡಿತವಾಗ್ಲೂ ಸರಿ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ದೋ ಅದು ಇನ್ಹಲೇಷನ್ ಮುಖಾಂತರ ತಗೋತಾ ಇದ್ರು, ಗಾಳಿ ಮುಖಾಂತರ ತಗೋತಾ ಇದ್ರು, ಕೆಲವೊಂದು ಸೈಡ್ ಇಫೆಕ್ಟ್ಸ್ ನಾವು ನೋಡ್ತೀವಿ ಅದರಲ್ಲೂ ಕೂಡ. ಏನಾಗುತ್ತೆ, ಪೇಷಂಟ್ಸ್ ಅಧಿಕವಾಗಿ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು, ನಾವು ಹೇಳಿರುವಂತಹ ಡೋಸ್ ಗಿಂತ ಹೆಚ್ಚೆತ್ತವಾಗಿ ತಗೊಳ್ಳೋದು, ಅವ್ರಿಗೆ ಇಷ್ಟ ಬಂದಂಗೆ ತಗೊಂಡಾಗ ಬಾಯಲ್ಲಿ ಉಣ್ಣಾಗುವಂತದ್ದು ಫಂಗಲ್ ಇನ್ಫೆಕ್ಷನ್, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಜೊತೆಯಲ್ಲಿ ನಮ್ಮ ಹಾರ್ಟ್

0: ಹೊಟ್ಟಿನ ಮೇಲೂ ಕೂಡ ಕೆಲವೊಂದು ಹಾರ್ಟ್ ಬೀಟ್ ಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ವ್ಯತ್ಯಾಸ ಖಂಡಿತವಾಗ್ಲೂ ವ್ಯತ್ಯಾಸಗಳಾಗತ್ತೆ. ಜೊತೆಯಲ್ಲಿ ಕೈ ನಡ್ಕ ಬರುವಂತದ್ದು, ಸುಸ್ತಾಗುವಂತದ್ದು ಕೂಡ ಇರುತ್ತೆ. ನಮ್ಮ ಡಾಕ್ಟರ್ಗಳ ಸಲಹೆ ಮುಖಾಂತರ ಇಲ್ಲದೆ ಕೂಡ ಪೇಷಂಟ್ಸ್ ಎಕ್ಸ್ಟ್ರಾ ಇನ್ಹೇಲರ್ ತಗೊಳ್ಳೋದು, ಎಕ್ಸ್ಟ್ರಾ ಪಫ್ ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅಡ್ವರ್ಸ್ ಇಫೆಕ್ಟ್ ಅನ್ನು ನಾವು ನೋಡೇ
1: ಮಾಡಬಾರದು. ಸ್ಟ್ರಾಂಗ್ ಮೆಸೇಜ್,
0: ಹಾರ್ಟ್ ಮೇಲೆ ಹಾರ್ಟಿನ ಮಿಡಿತ ಜಾಸ್ತಿ ಆಗುತ್ತೆ.
1: ಓಕೆ, ಈ ರೋಗಿಗಳು ಸೋಂಕಿನಿಂದ ತಮ್ಮನ್ನ ತಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ?
0: ಸರ್, ಒಂದು ನನ್ನ ಹಾಗೆ ಫಸ್ಟ್ ಹೇಳೋದಾಯ್ತು ಅಂದ್ರೆ ಪ್ರಿವೆನ್ಷನ್ ಬಗ್ಗೆ ಹೇಳೋದಾಯ್ತು. ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಆಗಾಗ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್ಡು, ಬೆಡ್ ಶೀಟ್ ಗಳನ್ನ, ಸ್ಕ್ರೀನ್ ಗಳನ್ನ ವಾಶ್ ಮಾಡುವಂತದ್ದು. ಇನ್ನೊಂದು ಹೈಡ್ರೇಷನ್, ಚೆನ್ನಾಗಿ ನೀರ್ ಕುಡಿಬೇಕಾಗತ್ತೆ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು ಮೆಡಿಸಿನ್, ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು ನಮ್ಮ ಫ್ಲೂ ವ್ಯಾಕ್ಸಿನ್ ಅವೈಲಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರೊಟೆಕ್ಷನ್ ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದ್ರು ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ನ ಈ ಸೀಸನ್ ಶುರು ಆಗೋ ಟೈಮಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹಾಗಾದ್ರೆ
0: ರೆಕಮೆಂಡ್ ಮಾಡ್ತೀನಿ ಸರ್?
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್

0: ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ, ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು ಮೆಡಿಸಿನ್ ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು ನಮ್ಮ ಫ್ಲೂ ವ್ಯಾಕ್ಸಿನ್ ಅವೈಲಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ,
1: ಪ್ರೊಟೆಕ್ಷನ್
0: ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದರೂ ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆಯ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ಈ ಸೀಸನ್ ಶುರು ಆಗೋ ಟೈಮ್ ಅಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹಾಗಾದ್ರೆ
0: ರೆಕಮೆಂಡ್ ಮಾಡ್ತೀನಿ ಸರ್.
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಪಾಯದ ಮುನ್ಸೂಚನೆಗಳು ಕಂಡಾಗ ಯಾವಾಗ ಅವರು ವೈದ್ಯರ ಹತ್ರ ಬರಬೇಕಾದ್ರೆ ಏನನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಮಂದ್ರ ದೇ ಶುಡ್ ರಶ್ ಟು ಯು ಅನ್ನೋದು?
0: ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇರೋ ಕೆಮ್ಮ ನಾನು ಮುಂಚೆನೆ ಹೇಳಿದ ಹಾಗೆ ಕೆಮ್ಮಿನ ಒಂದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಜಾಸ್ತಿ ಆಗೋದು, ಇಲ್ಲ ಕಫ ಉತ್ಪತ್ತಿ ಆಗೋದು, ಅದರಲ್ಲಿ ಕಲರ್ ಚೇಂಜಸ್ ಆದಾಗ, ಬಣ್ಣ ಚೇಂಜ್ ಆದಾಗ, ಬ್ಲೀಡಿಂಗ್ ಇದ್ದಾಗ, ಖಂಡಿತ ಅದ್ರ ಜೊತೆ ಜ್ವರ
1: ಬಂದಾಗ,
0: ಎರಡು ದಿನ ಆದ್ರೂ ಜ್ವರಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ಇದ್ದಾಗ ಇಮಿಡಿಯೇಟ್ ಆಗಿ ಬರೋದು. ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ಲಿಕ್ಕೆ.
1: ಅದನ್ನು ಅವ್ರು ಮಾನಿಟರ್ ಮಾಡ್ಕೊಳಕ್ ಹೇಳ್ತೀರಾ? ಬಹಳ ಸಾಧಾರಣವಾಗಿ
0: ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ 93-94 ಅಂದ ತಕ್ಷಣ
1: ಯಾವ ಲಿಮಿಟ್ ವರೆಗೂ ನೀವು ಸೇಫ್ ಅಂತ ಹೇಳ್ತೀರಾ? ಆಲ್ರೆಡಿ ಡಯಾಗ್ನೋಸ್ಡ್ ಪೇಷಂಟ್
0: ವಿತ್ 94 ಇದ್ರೂ ಕೂಡ ನಾವು ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ.
1: ಅದಕ್ಕಿಂತ ಕೆಳಗಡೆ ಹೋದ್ರೆ,
0: ಅದಕ್ಕಿಂತ ಕೆಳಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಬೇಕು, ಹಾಸ್ಪಿಟಲ್ ರಶ್ ಆಗ್ಬೇಕು,
1: ಗಮನ ಬೇಕು, ವೈದ್ಯರ ಗಮನ ಬೇಕು. ಇನ್ನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಇವೆರಡರ ನಡುವಿನ ವ್ಯತ್ಯಾಸ?
0: ಯೂಶಲಿ ಕಾಮನ್ ಕೋಲ್ಡ್ ನಮ್ಮ ಮೇಲ್ಭಾಗದ ಶ್ವಾಸಕೋಶನ ಒಳಗೊಂಡಿದ್ದಾಗ ಮಾತ್ರ ಹೇಳ್ತೀವಿ. ಪೇಷಂಟ್ ಗೆ ಬರೀ ಗಂಟ್ಲು ನೋವಿರುತ್ತೆ, ಒಣಕೆಮ್ಮಿರುತ್ತೆ, ಇಲ್ಲ ಮೂಗ್ ಸೋರೋದಿರುತ್ತೆ, ತಲೆ ಭಾರ ಅಂತ ಇರುತ್ತೆ, ತಲೆನೋವು ಬರುತ್ತೆ. ಅದೇ ನಿಮೋನಿಯಾ ಆಯ್ತು ಅಂತ ಅಂದ್ರೆ ಪೇಷಂಟ್ ಗೆ ಜ್ವರ ಬರೋದು, ಬಿಟ್ಟು ಬಿಟ್ಟು ಹೈಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಕಫ ಉತ್ಪತ್ತಿ ಆಗುತ್ತೆ, ಕಫರ್ ಕಲರ್ ಚೇಂಜಸ್ ಇರುತ್ತೆ, ಎದೆ ಕೂಡ ಬಿಗಿ ಆಗುವಂತದ್ದು, ಎದೆ ನೋವು ಬರುವಂತದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ ಅನ್ಸೋದು. ಇದು ವ್ಯತ್ಯಾಸಗಳು. ನಿಮೋನಿಯಾ ಯೂಶಲಿ ಶ್ವಾಸಕೋಶದ ಕೆಳಭಾಗ ಅಂತಂದ್ರೆ ಶ್ವಾಸಕೋಶ ಲೋವರ್ ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೋಲ್ಡ್ ಏನ್ ಕಾಮನ್ ಕೋಲ್ಡ್ ಹೇಳ್ತೀವಿ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ.
1: ಇವನ್ ಮಾನ್ಸೂನ್ ಟೈಮ್ ಅಲ್ಲಿ ನಿಮೋನಿಯಾ ಕಾಯಿಲೆಯ ಪ್ರಕರಣಗಳು ಕೂಡ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ. ಕೆಮ್ಮು ಈಗ ಒಬ್ಬರಿಗೆ ಬಂತು ಅಂತ ಇಟ್ಕೊಳ್ಳೋಣ, ಎಷ್ಟು ದಿನಗಳನ್ನ ದಾಟಿದ ನಂತರದಲ್ಲಿ ಖಂಡಿತವಾಗ್ಲೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು?
0: ಸರ್, ನಾವು ನಮ್ಮ ಭಾರತ ಯೂಶಲಿ ಟಿಬಿ ಇರೋದ್ರಿಂದ ಯೂಶಲಿ ನಾವೊಂದು ಗೈಡ್ ಲೈನ್ ಕೊಡ್ತೀವಿ, ಎರಡು ವಾರಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟಿಬಿಗೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರುತ್ತೆ. ಬಟ್ ಯಾವಾಗ ಕೆಮ್ಮು ಆಲ್ರೆಡಿ ಆಸ್ಮಾ ಇರುತ್ತೆ, ಅವ್ರಿಗೆ ಟಿಬಿ ಇದೆಯೋ ಇಲ್ವೋ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಲ್ಲ ಸಿಒಪಿಡಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪೇಷಂಟ್, ಒಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ ಗೆ ಎರಡು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ, ಮೂರು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 24 hours in the 48 hours ಅಲ್ಲಿ ಅವ್ರಿಗೆ ಒಂದು ಶುಗರೇ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಬೇಗನೆ ಹಾಸ್ಪಿಟಲ್ ಆಲ್ಮೋಸ್ಟ್ 2-3 days ಅಲ್ಲಿ ಹಾಸ್ಪಿಟಲ್ ಬಂದು ಡಾಕ್ಟರ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಜನರಲ್ ಪಾಪ್ಯುಲೇಷನ್ ಕಾಮನ್ ಕೋಲ್ಡ್ ಯಾರೇ ಏನೂ ಸಮಸ್ಯೆ ಇಲ್ಲ ಅವರಿಗೆ, ಹಾರ್ಟ್ ಅನ್ ಸಮಸ್ಯೆ ಇಲ್ಲ, ಶುಗರ್ ಇಲ್ಲ, ಒಂದು ಮಿಡಲ್ ಏಜ್ ಮ್ಯಾನ್, ಒಂದು 30-40 years ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿಲ್ಲ ಅವರಿಗೆ, ಬರೀ ಕೆಮ್ಮಿದೆ, ಕಫ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ವೇಟ್ ಫಾರ್ 1 week ತನಕ ವೇಟ್ ಮಾಡಬಹುದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಅಪ್ರೋಚ್ ದ ಡಾಕ್ಟರ್.
1: ಓಕೆ, ಇನ್ನು ಕ್ಷಯ ರೋಗಿಗಳು ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿ ಎಟಿಟಿ ಅಂದ್ರೆ ಆಂಟಿ ಟ್ಯೂಬರ್ಕ್ಲೋಸ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಅಂತ ರೋಗಿಗಳಿಗೆ ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳೇನು, ಅವ್ರಿಗೆ ಏನು ಎಚ್ಚರಿಕೆಗಳು ವಹಿಸಬೇಕು ಅವರ ರೋಗದ ವಿಷಯದಲ್ಲಿ?
0: ಸರ್, ಅವ್ರಿಗೆ ಟಿಬಿ ಪೇಷಂಟ್ಸ್ ಗೆ ಅವರ ಮಾತ್ರೆಗಳನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ನಾವು ಹೇಳೋ ತನಕ ಕೂಡ ಟಿಬಿ ಮೆಡಿಸಿನ್ ನ ಡೈಲಿ ತಗೋಬೇಕಾಗತ್ತೆ. ಅದ್ರ ಮೇನ್ ಆಗಿ ಇನ್ನೊಂದು ನ್ಯೂಟ್ರಿಷನ್, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ. ಹೈಡ್ರೇಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಈಗ ಒಬ್ಬರ ಜೊತೆ ಮಾತಾಡೋದು ಕಾಫ್ ಹೈಜಿನ್ ಅಂತ ಹೇಳಿರ್ತೀವಿ, ಆ ಕಾಫ್ ಹೈಜಿನ್ ಪೇಷಂಟ್ ಗೆ ಟೀಚ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಆ ಟಿಬಿನೇ ಆಲ್ರೆಡಿ ಅವರಿಗೆ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದ್ರ ಜೊತೆಯಲ್ಲಿ ಸೂಪರ್ ಆಡೆಡ್ ಬೇರೆ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರು ಕೆಲವೊಂದು ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಟ್ಕೊಳ್ಳುವಂಥದ್ದು, ಊಟ ತಿಂಡಿಯಲ್ಲಿ ಗಮನ ಕೊಟ್ಕೊಳ್ಳುವಂಥದ್ದು, ಮೆಡಿಕೇಶನ್ಸ್ ನ ರೆಗ್ಯುಲರ್ ತಗೊಳ್ಳೋದು, ಫಾಲೋಅಪ್ ಯಾವಾಗ ಡಾಕ್ಟರ್ ಕರೆದಿರ್ತಾರೆ ಅವರ ವಿಸಿಟೇಷನ್ ಮಾಡುವಂಥದ್ದು, ಸೋಷಿಯಲ್ ಗ್ಯಾದರಿಂಗ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. ಈಗ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ, ಇನ್ ಅವ್ರಿಗೆ ಯಾವುದೋ ಒಂದು ಬೇರೆಯವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಇವರು ಅದನ್ನ ಡೆವಲಪ್ ಆಗುವಂಥದ್ದು, ಇವರು ಅವರಿಗೆ ಪ್ರತಿಯೊಂದನ್ನು ಅವ್ರಿಗೂ ಕೂಡ ಬರುವಂತದ್ದೆಲ್ಲ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಲಂಗ್
1: ಕ್ರಾಸ್
0: ಇನ್ಫೆಕ್ಷನ್ಸ್ ಇರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಗ್ಯಾದರಿಂಗ್ ಗಳನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ.
1: ಇದು ಅವಾಯ್ಡ್ ಮಾಡೋದು ಅವರ ಟ್ರೀಟ್ಮೆಂಟ್ ಅವಧಿ ಮುಗಿಯುವವರೆಗೆ.
0: ಸರ್, ಯೂಶಲಿ ನಾವು ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀವಿ. 2 ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು

0: ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕ್ಲಿನಿಕಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇವರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುವಂತ ರೇಟ್ ಕೂಡ ಕಡಿಮೆ ಇರುತ್ತೆ. ಎಸ್ಪೆಷಲಿ 2 ಮಂತ್ಸ್ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ತು ಅಂತ ಅಂದ್ರೆ ಅದಾದ್ಮೇಲಿಂದ ಇರುವಂತಹ ಕಂಟಿನ್ಯೂಸ್ ಒಂದು 4 ತಿಂಗಳು ಅಂತ ಏನ್ ಹೇಳ್ತೀವಿ, ದೇನ್ ಕ್ಯಾನ್ ಗೋ ಅರೌಂಡ್ ಎಲ್ಲಾ ಕಡೆನೂ ಮಾತಾಡಬಹುದು, ಬೇರೆ ಫಂಕ್ಷನ್ ಗಳಿಗೂ ಅಟೆಂಡ್ ಮಾಡಬಹುದು. ಬಟ್ ಕೇರ್ಫುಲ್ ಆಗಿ ಮಾಸ್ಕ್ ಯೂಸ್ ಮಾಡೋದಾಗಿರ್ಬಹುದು, ಎಲ್ಲೇ ಹೋದ್ರು ಕೂಡ ಪೊಲ್ಯೂಷನ್ ಇಂದ, ಎಸ್ಪೆಷಲಿ ಇಂದ ಮೆಟ್ರೋಪಾಲಿಟಿನ್ ಸಿಟಿಯಲ್ಲಿ ಹೇಳೋದಾಯ್ತು ಅಂದ್ರೆ ಪೊಲ್ಯೂಷನ್ ಇಂದ ಅವಾಯ್ಡ್ ಮಾಡ್ಕೊಂಡು ಮಾಸ್ಕ್ ಗಳನ್ನ ಧರಿಸೋದಾಗಿರ್ಬಹುದು, ಇಲ್ಲ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜಿನ್ ಅನ್ನ ಮೇಂಟೈನ್ ಮಾಡ್ಕೊಂಬುದಾಗಿರ್ಬಹುದು, ಇದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕು.
1: ಇನ್ನು ಈಗ ನಮ್ಮ ಮುಂಗಾರು ಮಳೆ ಅಷ್ಟೇ ಪ್ರಾರಂಭವಾಗಿಲ್ಲ, ನಮ್ಮ ಶಾಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಸೊ ಇನ್ನು ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸಿದಾಗ ಅಲ್ಲಿ ಆಗುವಂತಹ ಕ್ರಾಸ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ನಾವು ಕಾಮನ್ ಕೋಲ್ಡ್ ಅಂತ ಏನ್ ಹೇಳಿದ್ರಿ, ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಏನು, ಅವರಿಗೆ ನಿಮ್ಮ ಸಲಹೆ ಏನು?
0: ಖಂಡಿತವಾಗ್ಲೂ ಮಕ್ಕಳಿಗೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಅಂತ ಕಳಿಸೋದನ್ನ ಚೂರು ಕಡಿಮೆ ಮಾಡ್ಕೋಬೇಕು. 2-3 ಡೇಸ್ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳಿ, ನಿಮ್ಮ ಮಗುಗೂ ಹೆಲ್ಪ್ ಆಗತ್ತೆ, ಪಕ್ಕದ ಮಗುಗೆ ಅವರ ಜೊತೆಲಿ ಕುತ್ಕೊಳ್ಳುವಂತ ಮಗುಗೂ ಕೂಡ ಪ್ರಿವೆನ್ಷನ್ ಆಗುತ್ತೆ, ಇವರಿಂದ ಅವರಿಗೆ ಹರಡೋದು ಕೂಡ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟು ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಕೊಟ್ರೆ ಮಗುನು ಕ್ಯೂರ್ ಆಗತ್ತೆ, ಇನ್ನೊಬ್ಬರಿಗೆ ಹರಡೋದು ಕೂಡ ಕಮ್ಮಿ ತಪ್ಪತ್ತೆ. ಡೆಫಿನೆಟ್ ಆಗಿ ಸ್ಕೂಲ್ ಆಬ್ಸೆಂಟ್ ಆಗ್ಬಿಡುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ಬೇಡಿ, ಖಂಡಿತವಾಗ್ಲೂ ಮನೇಲಿ ಇಡ್ಸ್ಕೊಳ್ಳಿ, 3 ದಿನ ಲೀವ್ ಲೆಟರ್ ಕೊಟ್ಕೊಂಡು ಪ್ರೊಟೆಕ್ಟ್ ಮಾಡ್ಕೋಬಹುದು, ಮಕ್ಕಳಿಗೆ ಏನ್ ಬೇಕೋ ಅವಶ್ಯಕತೆ ಕೊಡಬಹುದು.
1: ಇನ್ನು ಮನೆಯೊಳಗಿನ ಗಾಳಿ ಅದನ್ನ ಹೇಗೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಸಲಹೆ ಅಥವಾ ಕ್ರಮಗಳು?
0: ಸೊ ಅದೇ, ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ವಿಂಡೋಸ್ ಇರುತ್ತೆ,
1: ಕ್ರಾಸ್
0: ವೆಂಟಿಲೇಷನ್ ಬೇಕೇ ಬೇಕು,
1: ಗಾಳಿ ಬರ್ತಿರ್ಬೇಕು ಹೋಗ್ತಿರ್ಬೇಕು,
0: ಆ ತರ ಇರ್ಬೇಕು. ಜೊತೆಯಲ್ಲಿ ಮನೇಲಿರೋ ವಾತಾವರಣಗಳನ್ನ ಕ್ಲೀನ್ ಮಾಡಿ, ಯೂಶಲಿ ಎಲ್ಲ ACಗಳನ್ನ ಯೂಸ್ ಮಾಡ್ತಾರೆ, ಏರ್ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆ ಫಿಲ್ಟರ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸೋದು, ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗುತ್ತೆ. ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ, ಈಗ ರೀಸೆಂಟ್ ಆಗಿ ಈಗ ಡೆಲ್ಲಿಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ ಕೂಡ ಮನೆ ಮನೆಯಲ್ಲಿ. ಆ ಫಿಲ್ಟರ್ಸ್ ಗಳನ್ನ ಸಪೋಸ್ ತಗೊಳ್ಲಿಕ್ಕಾಗತ್ತೆ ಅಂದ್ರೆ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆ ಫಿಲ್ಟರ್ಸ್ ಗಳ ಚೇಂಜ್ ಆಲ್ರೆಡಿ ಇರೋದನ್ನ ಈಗ ಸರ್ವಿಸ್ ಮಾಡಿಸೋದು ಅಂತ ಕೇಳ್ಪಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಮನೆಗೆ.
1: ಕೋವಿಡ್ ಬಂದ ನಂತರದಲ್ಲಿ ಈ ಮಾಸ್ಕ್ ಅನ್ನ ಧರಿಸುವ ಒಂದು ಅಭ್ಯಾಸ ಬಹಳ ಬಲವಾಗಿ ಶುರುವಾಯಿತು, ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಬಹುಶಃ ನಾವು ಆಲ್ ಗಾಟ್ ವೀನ್ಡ್ ಆಫ್, ಅದನ್ನು ಬಿಟ್ಬಿಟ್ವಿ ನಾವೆಲ್ಲ ಅನ್ಸುತ್ತೆ. ಸೊ ಮಾಸ್ಕ್ ಧರಿಸುವುದನ್ನ ಕಂಟಿನ್ಯೂ ಮಾಡೋದು ಅದನ್ನ ಎಷ್ಟು ಉತ್ತಮ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ನಾಟ್ ಫಾರ್ ಆಲ್ ಕಾಮನ್ ಪೀಪಲ್, ಎಲ್ಲಾರ್ಗೂ ಮಾಸ್ಕ್ ಹಾಕೊಂಡು ಓಡಾಡಿ ಅನ್ನೋದು ಹೇಳೋದು ಕಷ್ಟ. ಬಟ್ ಆಲ್ರೆಡಿ ಸಮಸ್ಯೆ ಇದೆ ಅವರಿಗೆ, ಸೊ ಒಬ್ಬರಿಗೆ ಶುಗರ್ ಇದೆ ಪೇಷಂಟ್ಸ್, ಎಲ್ಲ ಆಲ್ರೆಡಿ ಅವ್ರಿಗೆ ಆಸ್ಮಾ ತೊಂದರೆ ಇದೆ, ಆಲ್ರೆಡಿ ಒಂದು COPD ತೊಂದರೆ ಇದೆ, ಪೇಷಂಟ್ ಪದೇ ಪದೇ ನಿಮೋನಿಯಾ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋ ಪೇಷಂಟ್ಸ್ ಗೆ ಇವರೆಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಟೈಮ್ ಅಲ್ಲಿ ಎಲ್ಲೇ ಓಡಾಡಿದ್ರೆ, ಒಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಜನಗಳ ಜಂಗುಳಿ ಇರುತ್ತೆ, ಇವರ ಜೊತೆಯಲ್ಲಿ ಇದ್ದಾಗ ಮಾಸ್ಕ್ ಗಳನ್ನ ಧರಿಸುವುದು ಉತ್ತಮ. ಶುಗರ್ ಇರೋರಿಗೆ, ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ ಗೆ, ಅವರೆಲ್ಲ ಮುಂಚೂಣಿಯಲ್ಲಿ ಇರ್ತಾರೆ ಈ ಇನ್ಫೆಕ್ಷನ್ ಡೆವಲಪ್ ಮಾಡೋರು, ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೆಪ್ ಹೇಳೋದಾಯ್ತು ಅಂದ್ರೆ ಇಟ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಅಂತ ಹೇಳ್ಬೋದು.
1: ಓಕೆ ಕೇಳುಗರೆ, ಇಷ್ಟು ಹೊತ್ತು ಮುಂಗಾರು ಮಳೆ ಅದರಿಂದ ಉಂಟಾಗುವಂತಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ರೆಡಿ ಇರುವಂತಹ ರೋಗಿಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಯನ್ನು ಡಾಕ್ಟರ್ ಗೌತಮಿ ಅವರು ಹಂಚಿಕೊಂಡಿದ್ದಾರೆ. ಇವೆಲ್ಲ ಮಾಹಿತಿಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನಿಲಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಕ್ಟರ್ ಗೌತಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ KR ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ರಂದು ಪ್ರಕಟಿಸಿದ

0: ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
4: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ಈ ಯೋಜನೆಯು ವಿಶ್ವದ 3 ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ

0: ಈವರೆಗೆ ಕೋಟ್ಯಾಂತರ ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ ಇದೆ. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಜನಪದ ವೈವಿಧ್ಯ ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
3: ಧಾರವಾಡದಲ್ಲಿ ಎಜುಕೇಷನ್ ಮಾಡ್ತಾ ಇರಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
4: ತಮ್ಮೂರಲ್ಲಿ ಕೂಡ
3: ಏನು ಏಜೆನ್ಸಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ. ಮೇಡಮ್
4: ತುಂಬಾ ಖುಷಿ,
3: ನನ್ಗೆ ತುಂಬಾ ಖುಷಿ ಮ್ಯಾಮ್. ನಂಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ಫೋಕ್ ಆ ಒಂದು ಜನಪದ ನನಗೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
4: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ? ಉಳಿಬೇಕಾ,
3: ಸಂಪ್ರದಾಯವನ್ನ ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದ ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.
4: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನು ಕೇಳಿ. ಇನ್ನೊಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡಿ.
3: ಹಾಡ್ತೀನಿ ಮ್ಯಾಮ್.

ಜನಪದ ವೈವಿಧ್ಯ ಇಂದು ರಾತ್ರಿ 9:30 ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರ ಮಾತುಕತೆ ನೀವು ಕೇಳಬಹುದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ: ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟ್ರಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ

0: ರೆವೊತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ

0: ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನಮೋ ಚಿತ್ರದ ಒಂದು ಹಾಡು ಶ್ರೀಕಾಂತ್ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಧನಿಯಾಗಿದ್ದಾರೆ. ಸಾಯಿ ಸರ್ವೇಶ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸುಧುರಾಯ್ ಅವರು ಸಂಗೀತ ನೀಡಿ ಧನಿಯಾಗಿರುವ ಒಂದು ಹಾಡು ಇದೀಗ, ಚಿತ್ರ ಪುರುಸತ್ ರಾಮ.

0: ಚೇತರ ಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
5: ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂತಹ ಉತ್ತರವನ್ನು ಕೊಟ್ಟು ಇಡೀ ಸಮೂಹದ ಆತಂಕವನ್ನು ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ? ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧಯಾಗದ ಕುದುರೆಗಳೇನಾದರೂ ಕಂಡ್ವಿ ಅಂತೇಳಿ ಹಾಗೆ ಕೇಳಿದ ತಕ್ಷಣ ನಾರದರು ನಸು ನಗುತ್ತ ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ.

ಲಕ್ಷ್ಮೀಶನ ಜೈಮಿನಿ ಭಾರತವನ್ನ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ತ್ರಿವೇಣಿ ಸಂಗಮ ಅಂತೇಳಿ ಕರೀತಾರೆ. ಕಾರಣ ಏನಪ್ಪ ಅಂತಂದರೆ ಆ ಮೂರರ ಹೊಳವುಗಳು ಈ ಒಂದು ಮಹಾಕಾವ್ಯದಲ್ಲಿದೆ. ಅರ್ಜುನ ಕೇಳ್ತಾನೆ, ನನಗೆ ವೀರನಾಗಿರ್ತಕ್ಕಂಥ ಚಂದ್ರಹಾಸನ ಕಥೆಯನ್ನು ಅಥವಾ ಚರಿತ್ರೆಯನ್ನು ಪೂರ್ಣವಾಗಿ ಹೇಳಿ ಅಂತ. ನಾರದರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ, ಅಶ್ವಮೇಧ ಯಾಗದ ಕುದುರೆಗಳ ರಕ್ಷಣೆಗೆ ನೀನು ಬಂದಿದೀಯಾ, ಅಂತಹ ಕುದುರೆಗಳು ಕಾಣದಾಗಿದೆ, ಅದರಲ್ಲೂ ಚಂದ್ರಹಾಸನಂತಹ ವೀರ ಅದನ್ನು ಕಟ್ಕೊಂಡಿದ್ದಾನೆ, ಕುಂತಳಪುರದಲ್ಲಿದ್ದಾವೆ ಕುದುರೆಗಳು ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ನಿನ್ನ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಯ ಹಸ್ತಿನಾಪುರದಲ್ಲಿ ಚಿಂತಾಕ್ರಾಂತನಾಗಿದ್ದಾನೆ, ಇಂತಹ ಸಂದರ್ಭದಲ್ಲಿ ನಿನಗೆ ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಸಮಯ ಎಲ್ಲಿದೆ? ಆಗ ಅರ್ಜುನ ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ನರರ ಬಾಳು ಚಿರಾಯುವಲ್ಲ, ಅವರು ಅಲ್ಪಜೀವಿಗಳು, ವಿಷ್ಣು ಭಕ್ತರ ಕಥೆಯನ್ನು ಕೇಳದೆ ಬಿಡೋದೆ, ಹಾಗಾದರೆ ಕೌರವರಿಗೂ ಪಾಂಡವರಿಗೂ ಮಹಾಯುದ್ಧ ನಡೀತಲ್ಲ, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನಗೆ ಭಗವದ್ಗೀತೆಯನ್ನು ಬೋಧಿಸ್ತಾ, ಆ ಗೀತೋಪದೇಶವನ್ನು ನಾನು ಕೇಳಲಿಲ್ವೇ ರಣರಂಗದ ಮಧ್ಯದಲ್ಲಿಯೂ ಕೂಡ, ಹಾಗಾಗಿ ವಿಷ್ಣು ಭಕ್ತರ ಕಥೆಯನ್ನು ಕೇಳುವುದಕ್ಕೆ ಅಥವಾ ಅಂತಹ ಸತ್ಕಥೆಯನ್ನು ನಾವು ಆಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಅಲ್ಲ, ದಯಮಾಡಿ

ವೀರನ ಕಥೆಯನ್ನ ಚಂದ್ರಹಾಸನ ಸತ್ಕಥೆಯನ್ನ ನನಗೆ ಹೇಳಿ ಅಂತ ಹೇಳಿ ಅರ್ಜುನ ಒತ್ತಾಯಿಸ್ತಾನೆ. ಇಲ್ಲಿ ಕವಿ ಅರ್ಜುನನ ವೀರತನ, ಚಂದ್ರಹಾಸನ ವೀರತನ, ಅದರ ಜೊತೆಗೆ ಭಗವದ್ಗೀತೆಯನ್ನು ಕೃಷ್ಣ ಬೋಧಿಸ್ತಾ ಅಂಥದ್ದೇ ಮತ್ತೊಂದು ಸಂದರ್ಭ ಈಗ ಬಂದಿದೆ ಎನ್ನುವಂಥದ್ದನ್ನು ನಮಗೆ ಸೂಚನಾಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾನೆ ಕವಿ.

ಚಂದ್ರಹಾಸನ ಕಥೆಯನ್ನು ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನು ಪ್ರೇರೇಪಿಸ್ತದೆ. ಬಹುಮುಖ್ಯವಾಗಿ ನಾರದರು ಚಂದ್ರೋಸಾ ಉಪಾಖ್ಯಾನವನ್ನು ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಕವಿ ಈ ಸಂದರ್ಭವನ್ನು ಕಲ್ಪಿಸಿಕೊಂಡಿದ್ದಾನೆ. ಹೇಳ್ತಾರೆ ಅವರು, ಅರ್ಜುನನೇ ಕೇಳು, ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಆತ ಸದ್ಗುಣ ಸಂಪನ್ನ, ಧರ್ಮಿಷ್ಠನಾಗಿ ರಾಜ್ಯವನ್ನು ಮಾಡ್ತಾ ಇದ್ದ. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಭಾಗ್ಯಶಾಲಿಯಾಗಿರ್ತಕ್ಕಂಥ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ಅವನಿಗೆ ಕಾಲಿನಲ್ಲಿ 6 ಬೆರಳುಗಳಿರ್ತವೆ, ಅದೊಂದು ಶುಭದ ಸಂಕೇತ ಅನ್ನುವಂಥ ರೀತಿಯಲ್ಲಿ ಭೂಮಿಗೆ ಅವನು ಹುಟ್ಟಿ ಬರ್ತಾನೆ. ನೋಡಿ, ಇಲ್ಲಿ ಇಡೀ ಚಂದ್ರಹಾಸನ ಕಥೆಯನ್ನು ಅವನ ಹುಟ್ಟಿನಿಂದ ಹಿಡಿದು ಅವನ ವಿವಾಹದ ತನಕ ಈ ಕಥೆಯನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಿ ನಾರದರು ಹೇಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇದು.

ನಮಗೆ ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ಬಹಳ ವೈರುಧ್ಯ ಇರುವಂತೆ ಕಾಣ್ತದೆ. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೂಲಾ ನಕ್ಷತ್ರದಲ್ಲಿ ಭಾಗ್ಯಶಾಲಿಯೇ ಜನಿಸಿದಂತೆ ಆ ಮಗು ಜನಿಸ್ತಾ ಅಂತೇಳಿ. ಆದರೆ ಇಲ್ಲಿ ಮುಂದೆ ಕವಿ ಬರೀತಾನೆ, ಮಗು ಜನಿಸಿದನೆಂದು ಅಂತಹ ಒಂದು ಮಗು ಹುಟ್ಟಿತು ಅಂತ ಹೇಳಿ ಪುತ್ರೋತ್ಸವವನ್ನು ಮಾಡಿದನು. ರಾಜ ಅತ್ಯಂತ ವೈಭವದಿಂದ ಅತ್ಯಂತ ಸಂಭ್ರಮದಿಂದ ತನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಪುತ್ರೋತ್ಸವವನ್ನು ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ರಾಜನ ಶತ್ರುಗಳು ಬಂದು ಅವನ ನಗರವನ್ನು ಆಕ್ರಮಿಸ್ತಾರೆ. ರಾಜ ಕ್ಷತ್ರಿಯ ಧರ್ಮದಂತೆ ಬಹಳ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ ಹೋರಾಟದಲ್ಲಿ ಮಡಿತಾನೆ. ಈ ಸುದ್ದಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಮೇಧಾವಿನಿ ಆಕೆಯೂ ಕೂಡ ಸತಿ ಸಹಗಮನ ಪದ್ಧತಿಯಂತೆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಕವಿ ಇಲ್ಲಿ ಚಿತ್ರಭಾನು ಅನ್ನುವಂಥ

0: ಪದವನ್ನು ಬಳಸಿದ್ದಾನೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ವಾಂಸರುಗಳು ಹೇಳ್ತಾರೆ ಅದು ಚಿತ್ರಭಾನು ಸಂವತ್ಸರ ಆಗಿತ್ತು ಅಂತ. ಇನ್ನೊಂದು ಅರ್ಥ ಇದೆ, ಚಿತ್ರಭಾನು ಅಂತಂದರೆ ಅಗ್ನಿ ಅಂತ ಹೇಳಿ, ಅಂದರೆ ಆ ಚಿತೆಯನ್ನು ಏರ್ಪಡಿಸಿರ್ತಕ್ಕಂತಹ ಬೆಂಕಿ ಅಂತ, ಅದರೊಳಗಡೆ ಪ್ರವೇಶವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದೇ ಅವಧಿಯಲ್ಲಿ ಇಲ್ಲವಾಗ್ತಾರೆ. ಭಾಗ್ಯಶಾಲಿ ಅಂತ ಹೇಳಿದಂತಹ ಮಗು ಅನಾಥವಾಗುತ್ತೆ, ಅದರ ಜೊತೆಗೆ ಆ ರಾಜ್ಯವೂ ಕೂಡ ಅನ್ಯರ ವಶವಾಗುತ್ತೆ. ಹಾಗೆ ಅನ್ಯರ ವಶವಾಗಿರ್ತಕ್ಕಂತಹ ರಾಜ್ಯವನ್ನು ಅವರು ಆಕ್ರಮಿಸಿಕೊಂಡು ಅವರ ಆಳ್ವಿಕೆಗೆ ಒಳಪಟ್ಟಂತಹ ದುಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಅಂತ ಹೇಳಿ ನಾರದರು ದುರಂತದ ವ್ಯಥೆಯನ್ನು ಅರ್ಜುನನಲ್ಲಿ ಹೇಳಿಕೊಳ್ತಾರೆ.
1: ಬಳಿ ಕೊರ್ವದಾದೇ

ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ, ತಾಯಿ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಮಗುವನ್ನು ನೋಡ್ಕೊಳ್ಳುವಂಥವ್ರು ಯಾರೂ ಕೂಡ ಬಂಧುಗಳಾಗಲಿ ಬೇರೆಯವರಾಗಲಿ ಅಲ್ಲಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನು ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಯಾಕಪ್ಪ ಅಂತಂದರೆ ಆ ಪ್ರದೇಶವನ್ನು ಶತ್ರುಗಳು ಆಕ್ರಮಿಸಿರ್ತಾರೆ, ಈ ಮಗು ಉಳಿದಿದೆ ಅಂತಂದರೆ ಏನು ಅಪಾಯ ಮಾಡ್ತಾರೋ ಅನ್ನುವಂತಹ ಆತಂಕ ಮತ್ತು ದೂರದೃಷ್ಟಿ ಆ ದಾದಿಗೆ. ಹಾಗಾಗಿ ಆ ರಾಜ್ಯವನ್ನೇ ಬಿಟ್ಟು ಕುಂತಳಾಪುರದ ಕಡೆಗೆ ಬರ್ತಾಳೆ. ಅಲ್ಲಿ ಆಕೆ ಅತ್ಯಂತ ಪ್ರೀತಿಯಿಂದ ಕಷ್ಟಪಟ್ಟು 3 ವರ್ಷದವರೆಗೆ ಆ ಮಗುವನ್ನು ಸಾಕ್ತಾಳೆ. ಆ ಮಗುವಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಇಲ್ಲದಿರುವಾಗ ಮರುಗ್ತಾಳೆ. ರಾಜ ಪುತ್ರ ಆತ, ಅವನಿಗೆ ರಾಜಮನೆಯಲ್ಲಿ ಬೇಕಾದಂಥ ವೈಭೋಗಗಳು, ಸಂಭ್ರಮ ಸಡಗರ ಎಲ್ಲದೂ ಇರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿರ್ತಕ್ಕಂಥ ಮಗುವಿಗೆ ಈಗ ಆಟಾಡೋದಕ್ಕಾಗಲಿ, ಕೊನೆಗೆ ಊಟ ಮಾಡೋದಕ್ಕಾಗಲಿ ಏನೂ ಇಲ್ಲ ಅಂತ ಹೇಳಿ ಆಕೆಗೆ ಮರುಕ ಉಂಟಾಗುತ್ತೆ. ಎಷ್ಟು ಕಷ್ಟಪಟ್ಟು ಸಾಕ್ತಾಳಪ್ಪ ಅಂತಂದರೆ ಕುಂತಳ ನಗರದಲ್ಲಿ ಆಕೆ ಭಿಕ್ಷೆಯನ್ನು ಬೇಡಿ ಆ ಮಗುವನ್ನು ಸಲಹುತ್ತಾಳೆ. ಮಗುವಿನ ಆಟ ಬೆಳವಣಿಗೆಯನ್ನು ಕಂಡು ಹಿಗ್ಗುತ್ತಾಳೆ, ಮುದ್ದಿಸ್ತಾಳೆ. ಹಾಗೆ ಸಂಭ್ರಮಿಸಿದಂತಹ ಆಕೆ ದಾದಿ ಆ ಮಗುವಿನ ದುಸ್ಥಿತಿಯನ್ನೂ ಕಂಡು ನಿಟ್ಟುಸಿರನ್ನು ಬಿಡುತ್ತಾ ದಿನ ಕಳೆಯುತ್ತಾಳೆ.

ಮಗುವನ್ನ ಕರ್ಕೊಂಡು ಕುಂತಳ ದೇಶಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಕೂಡ ಅವಳಿಗೆ ಗೊತ್ತಿರುವಂಥವ್ರಿಲ್ಲ. ಆ ಮಗುವನ್ನ ನೋಡ್ತಾಳೆ. ಸಾಮಾನ್ಯ ಒಂದು ಮಗುವಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಸೌಲಭ್ಯಗಳು ಕೂಡ ಆ ಮಗುವಿಗೆ ಸಿಕ್ಕೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ತೊಟ್ಟಿಲಳು ಮಲಗಿಸಲಿಲ್ಲ. ಹುಟ್ಟಿದಂಥ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಿ ಅದನ್ನು ನಿದ್ದೆ ಬರೆಸಿ ಸಂತೋಷ ಪಡ್ತಕ್ಕಂತಹ ಸಂಭ್ರಮ ಪಡಿಸ್ತಕ್ಕಂತಹ ತಾಯಿ. ಹಾಗೆ ಮಾಡೋಣ ಅಂತಂದರೆ ತೊಟ್ಟಿಲುಗಳಿಲ್ಲ, ಆಡಿಸುವವರಿಲ್ಲ. ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಆಟ, ಅದ್ರ ಜೊತೆ ಒಡನಾಟ ಇದ್ಯಾವುದೂ ಇಲ್ಲ. ಹೊಸ ಉಡುಗೆ ತೊಡುಗೆಗಳಿಲ್ಲ, ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮಿಸ್ತಕ್ಕಂತಹದ್ದಿಲ್ಲ. ಬೇಡ ಹೋಗಲಿ, ಇರೋದಕ್ಕೆ ಒಂದು ಸಾಮಾನ್ಯ ಮನೆ ಕೂಡ ಇಲ್ಲ. ನೀರು ಎಣ್ಣೆ ಯಾವುದೂ ಕೂಡ ಇಲ್ಲ. ಎರೆಯಲು ಎಣ್ಣೆ ಇಲ್ಲ, ಹಾಲು ಬೆಣ್ಣೆಗಳಿಲ್ಲ, ಪ್ರೀತಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಲ್ಲರಿಗಿಂತ ಅತ್ಯಂತ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಮಗುವಿಗೆ ಅಥವಾ ಕರುಣ ಸಂಬಂಧ ಇರತಕ್ಕಂಥದ್ದು ತಂದೆ ತಾಯಿಗಳು. ಹುಟ್ಟಿದಂತಹ ಮಗುವಿಗೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿ ಕೂಡ ಇಲ್ಲದಾಗಿದ್ದಾರೆ. ಈಗ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾಳೆ ಅಂತಂದರೆ, ನಿನ್ನ ತಂದೆ ಭೂವಡೆಯನಾಗಿದ್ದಂತಹ ಕೇರಳ ಅಧಿಪತಿ, ಅವನು ಹರಕೆ ಹೊತ್ತು ನಿನ್ನನ್ನು ಈ ಸ್ಥಿತಿಗಾಗಿ ಪಡೆದನೆ. ಎಂತಹ ಮುರುಕ ಹುಟ್ಟಿಸುವಂಥ ತೀಕ್ಷ್ಣವಾಗಿರ್ತಕ್ಕಂಥ ಮಾತು. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕು ಅಂತೇಳಿ ಹರಕೆ ಹೊತ್ತು ನಿನ್ನನ್ನು ಪಡೆದನೇ. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ನನ್ನ ಕಣ್ಣುಗಳಾದರೂ ಒಡೆದು ಹೋಗಬಾರದೆ. ಎಂಥ ಮಾತು, ನನ್ನ ಕಣ್ಣುಗಳೇ ಒಡೆದು ಹೋಗಲಿ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾ ಅತ್ಯಂತ ದುಃಖದಿಂದ ಅತ್ಯಂತ ಮುರುಕದಿಂದ ಆಕೆ ತನ್ನ ದಿನವನ್ನು ಕಳೆದಳು.

ಎರಡು ಮೂರು ವರ್ಷದ ಮಗು ಹೇಗಿರುತ್ತೆ, ಅದರ ಚಟುವಟಿಕೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನು ಕವಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಮೊಳಕೆ ಒಡೆವ ಹಲ್ಲುಗಳು ಆಗ ತಾನೇ ಆ ವಸಡಿನ ಮಧ್ಯದಲ್ಲಿ ಬಿಳಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಚಿಗುರಿನ ರೂಪದ ಹಲ್ಲುಗಳು. ತೊದಲ ನೋಡಿ, ಆಡು ಮಾತು ಸ್ಪಷ್ಟವಾಗಿಲ್ಲದೇ ಮಾತಾಡುವುದಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಗುವಿನ ರೂಪ. ಸುರಿವ ಜೊಲ್ಲು, ಜೊಲ್ಲು ಸುರಿಸ್ಕೊಂಡು ಹೊಳೆವ ಸೌಂದರ್ಯ, ಆ ಮುಖದ ಕಾಂತಿ, ಆ ಮುಗ್ಧತೆ ಮತ್ತು ಸೌಂದರ್ಯದ ಎರಡೂ ಕೂಡ ಕೂಡಿ ನಗು ಮೊಗ, ಮುಖ ನಗ್ತಾ ಇದೆಯೇನೋ ಯಾವಾಗಲೂ ಎನ್ನುವಂತಹ ರೀತಿಯಲ್ಲಿ. ಹೊಳೆವ ಕಣ್ಣುಗಳ ಸೊಗಸು, ಚೆಲುವಾದ ಮುಖ, ವಿಶಾಲವಾದ ಹಣೆ, ಗುಂಗರು ಕೂದಲು, ಅಂಬೆಗಾಲಿಡುವ ಸೊಗಸು, ಸುಳಿಯಂತಿರುವ ಹೊಕ್ಕಳು, ದುಂಡಾದ ತೊಡೆ, ಮೈ ಮೃದುವಾಗಿರುವಂತಹ ತೋಳು, ಸೊಗಸಾದ ಮುಖವನ್ನು ನಲಿದಾಡುವಂತಹ ಈ ಮಗುವನ್ನು ಯಾರೂ ಕೂಡ ನಲಿದಾಡಿಸುವವರಿಲ್ಲವಲ್ಲ, ಅದರ ಜೊತೆ ಆಟಾಡುವವರಿಲ್ವಲ್ಲ, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರಿಲ್ವಲ್ಲ ಅಂತ ಹೇಳಿ ಆಕೆ ಮರುಗ್ತಾ ಇದ್ಲು ಅನ್ನುವಂಥದ್ದನ್ನು ಕವಿ ಇಲ್ಲಿ, ಆ ಮಗುವಿನ ಸೌಂದರ್ಯ, ಆ ದಾದಿಯ ದುಃಖ ಎರಡೂ ಕೂಡ ಒಟ್ಟಿಗೆ ನಮಗೆ ಒಂದು ಕಡೆ ಮಗುವಿನ ಸೌಂದರ್ಯಕ್ಕೆ ನಾವು ಬೆರಗಾಗುವಂತೆ, ದಾದಿಯ ನೋವಿಗೆ ನಾವು ಕರುಣೆಯನ್ನು ವ್ಯಕ್ತಪಡಿಸುವಂತೆ, ಅನುಕಂಪ ಹುಟ್ಟುವಂತೆ ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ.

0: no pasole.
1: ದುಃಖದ ಆಂತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹುವುದಕ್ಕೆ ಯಾರೂ ಇಲ್ವಲ್ಲ ಏನು

0: no posso le
1: ದುಃಖದ ಆಂತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹೋದಕ್ಕೆ ಯಾರೂ ಇಲ್ವಲ್ಲ, ಏನೂ ಆಗ್ತಾ ಇಲ್ವಲ್ಲ ಅನ್ನುವಂತಹ ದುಃಖ ಇದೆ. ಆದರೂ ಕೂಡ ಆ ಮಗು ಆಟ ಆಡ್ತಕ್ಕಂಥ ಅದರ ಚಟುವಟಿಕೆಗಳನ್ನು ಅದರ ರೂಪವನ್ನು ನೋಡಿ ಹಿಗ್ಗುತ್ತಾಳಂತೆ. ಅದೇ ಕ್ಷಣದಲ್ಲೇ ಅಂತಹ ಮಗುವಿಗೆ ಒಂದು ಸರಿಯಾದ ಪೋಷಣೆ ಇಲ್ವಲ್ಲ ಅಂಥೇಳಿ ದುಃಖ್ತಾಳಂತೆ. ಹೀಗೆ ಸಲುಹಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಅದೇ ರೀತಿ ಸಾಕಿ ಆಕೆ ದಿನವನ್ನು ಕಳಿತಾಳೆ. ನಡೆ ನುಡಿಗಳನ್ನು ಕಲಿಸುವಂತಹ ಸಮಯಕ್ಕೆ ವಿಧಿ ಮತ್ತೆ ಒಂದು ರೀತಿಯಲ್ಲಿ ಆಟವನ್ನು ಆಡ್ತದೆ. ಆಕೆಗೆ ರೋಗ ಬಂದು ತೀರ್ಕೊಳ್ತಾಳೆ. ಕವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ಕಾಲನ ಅರಮನೆಗೈದಿದಳು, ಕಾಲನ ಅರಮನೆಗೆ ಹೋದ್ಲು, ಸತ್ತೋದ್ಲು ಅಂತ. ನಿಜವಾಗ್ಲೂ ಮಗು ಅನಾಥವಾಗಿದ್ದೀಗ ಅಂತೇಳಿ ಅನಿಸ್ತದೆ. ತಂದೆ ತಾಯಿಯನ್ನು ಕಳಕಂಡಾಗ ಆ ತಕ್ಷಣ ಮುಂದಾಲೋಚನೆಯಿಂದ ಯೋಚನೆ ಮಾಡಿರ್ತಕ್ಕಂಥ ದಾದಿ ತಂದು ಅದನ್ನು ರಕ್ಷಿಸ್ತಾಳೆ, ಸಾಕ್ತಾಳೆ. ಆದರೆ ಈಗ ಏಕಾಂಗಿಯಾಗಿ ಇದ್ದಂತಹ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಮಗುವಿಗೆ ಯಾರೂ ದಿಕ್ಕಿಲ್ಲದಂತೆ ಅನಾಥವಾಗುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ತಂದೆ ತಾಯಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀಲಿಲ್ಲ, ಈ ದಾದಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀತಾನೆ. ಆದರೂ ಕೂಡ ಆ ಮಗುವಿನ ಅದೃಷ್ಟ ಯಾವ ರೀತಿ ಇತ್ತು ಅಂತಂದರೆ, ದಾದಿ ತೀರ್ಕೊಂಡಾದ ನಂತರದಲ್ಲಿ ಇಡೀ ಕುಂತಳ ಪಟ್ಟಣದ ಎಲ್ಲರ ಅನುಕಂಪೆಗೆ, ಕರುಣೆಗೆ, ಪ್ರೀತಿಗೆ ಪಾತ್ರವಾಗ್ತದೆ ಆ ಮಗು.

0: ಹೊಸದು ತಂ ತಮ್ಮ ಮಕ್ಕಳೊಡನೆ ಮಲಗಿಸುವರು.
1: ಹೆಣ್ಣು ಕರುಣಾಮಯಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಈ ಪದ್ಯವನ್ನ ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನ ಕಂಡಂತಹ ಮಹಿಳೆಯರು ಕರೆದು ಒಬ್ಬೊಬ್ಬರೇ ಆ ಮಗುವನ್ನು ಕರೆದು ಹಣ್ಣು, ಕಜ್ಜಾಯ, ಸಕ್ಕರೆ ಇದನ್ನೆಲ್ಲ ಕೊಡುವರು. ಕವಿ ಇಲ್ಲಿ ಬಹಳ ವಿಶೇಷವಾಗಿ ಬಳಸಿದ್ದಾನೆ. ಬೇರೆ ವಸ್ತುಗಳನ್ನು ಯಾಕೆ ಹೇಳಿಲ್ಲ ಅಂತಂದರೆ, ಉತ್ತಮವಾದ ಫಲ, ಕಜ್ಜಾಯ, ಸಕ್ಕರೆ ಇದಿಷ್ಟೂ ಕೂಡ ವಿಷ್ಣುವಿಗೆ ಪ್ರೀತಿಯಂತೆ. ಇಲ್ಲೂ ಕೂಡ ಭಾಗವತದ ಧ್ವನಿಯನ್ನು ಕವಿ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾನೆ ಅಂತಂದರೆ, ಆ ಮಗುವಿಗೆ ಮಹಿಳೆಯರೆಲ್ಲ ಕರೆದು ಅದನ್ನು ಕೊಡ್ತಾ ಇದ್ರಂತೆ. ಅದು ಅಲ್ಲದಲೇ ಚಿಕ್ಕ ಮಕ್ಕಳಿಗೆ ಈ ಸಿಹಿ ಮತ್ತು ಹಣ್ಣು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಆ ಕುಂತಳಪುರದ ಮಹಿಳೆಯರೆಲ್ಲರೂ ಕೂಡ ಕರೆದು ಅದನ್ನು ಕೊಡುವುದರ ಜೊತೆಗೆ ಎತ್ತಿಕೊಂಡು ಮುದ್ದಿಸಿ ತೊದಲ ನುಡಿಗಳನ್ನು ಆಲಿಸಿ ಸಂಭ್ರಮಿಸುವರು. ಅಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಮಡಿ ಬಟ್ಟೆಗಳನ್ನು ಉಡಿಸಿ ತಮ್ಮ ಮಕ್ಕಳ ಜೊತೆಯಲ್ಲಿ ಮಲಗಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಈ ಮಗುವಿಗೆ ದಾದಿ ತೀರ್ಕೊಂಡ್ರೂ ಕೂಡ, ಅನಾಥವಾದರೂ ಕೂಡ, ಇಡೀ ಕುಂತಳಪುರದ ಮಹಿಳೆಯರು ಆ ಮಗುವಿಗೆ ತಮ್ಮ ತಾಯಿಯ ಪ್ರೀತಿಯನ್ನು, ಸಂಭ್ರಮವನ್ನು, ಸಂತೋಷವನ್ನು ಧಾರೆ ಎರೆದರು ಅನ್ನುವಂಥದ್ದನ್ನು ಕವಿ ವಿಶೇಷವಾಗಿ ವರ್ಣಿಸಿದನು.

ಬೇರೆಯವರ ಪಾಲನೆಯಲ್ಲೇ ಆಡಿ ಬೆಳೆಯುತ್ತಿದ್ದಂತಹ, ಬೀದಿಯಲ್ಲಿ ಎಲ್ಲ ಮಕ್ಕಳೊಡನೆ ಆಟವಾಡುತ್ತಿದ್ದಂತಹ, ಸಂತಸ ಸಂಭ್ರಮದಿಂದ ಇದ್ದಂತಹ ಮಗುವನ್ನು ಆ ಕುಂತಳಪುರದ ವೇಶ್ಯೆಯರೂ ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ ಅವನನ್ನು ಮುದ್ದಿಸ್ತಾ ಇದ್ರು, ಅವನಿಗೆ ಸುಗಂಧವನ್ನು ಪೂಜಿಸ್ತಾ ಇದ್ರು, ತಿಲಕವನ್ನಿಟ್ಟು ಹೂವನ್ನು ಮುಡಿಸಿ ಕರ್ಪೂರ ವೀಳಯವನ್ನು ಕೊಟ್ಟು ಬಗೆ ಬಗೆಯ ಉಡುಗೆಗಳಿಂದ ಸಿಂಗರಿಸುತ್ತಿದ್ದರು. ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತಂದರೆ, ತಾಯಿ ಹೃದಯದ ಮಾತೆಯರು ಅವನನ್ನು ಎಣ್ಣೆಯನ್ನು ಎರೆದು ಮಲಗಿಸಿ ಅವನನ್ನು ಆಶೀರ್ವದಿಸಿ ಸಂತೋಷಪಟ್ಟರೆ, ಅಲ್ಲಿನ ಇದ್ದಂತಹ ಕನ್ಯೆಯರು ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಅಲಂಕಾರವನ್ನು ಮಾಡಿ ಸಂಭ್ರಮಿಸ್ತಾ ಇದ್ರು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಎರಡೂ ರೀತಿಯ ಪಾಲನೆಗಳು ಸಿಗ್ತಾ ಇತ್ತು. ಹೇಗೆ ರಾಜನ ಆಶ್ರಯದಲ್ಲಿದ್ದರೆ ತಿಲಕ, ಹೂ ಮುಡಿಸುವುದು, ಸುಗಂಧ ಇದೆಲ್ಲವೂ ಸಿಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕವಿ ಇಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ.

0: ಈ ಮಗುವಿನ ವಿಶೇಷತೆ ಎರಡು. ಒಂದು, ಆ ಮಗುವಿಗಿದ್ದಂಥ ಸುಂದರವಾದ ರೂಪ. ಮತ್ತೊಂದು, ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲರ ಜೊತೆಯಲ್ಲಿ ಬೆರೆಯುವಂಥ ಗುಣ. ಹೀಗೆ ಅನಾಥವಾಗಿದ್ದರೂ ಕೂಡ ಮಗು ಇಡೀ ಬೀದಿಯಲ್ಲಿ, ಇಡೀ ಪಟ್ಟಣದಲ್ಲಿ ಆಡುವಂತಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಎಲ್ಲ ವಿಷಯಗಳನ್ನು, ಹೊಸ ವಿಷಯಗಳು ಅನ್ನುವಂತಹ ಅಚ್ಚರಿಯಿಂದ, ಆಸಕ್ತಿಯಿಂದ ನೋಡ್ತಾ ಇದ್ದ. ಜೊತೆಗೆ ಬಾಲಕರ ಜೊತೆಯಲ್ಲಿ ಅವರವರ ಮನೆಗಳಿಗೆ ಹೋಗಿ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದ. ಎಲ್ಲರೂ ಮುದ್ದಿಸುವಂತೆ ಅವನ ವರ್ತನೆಗಳಿದ್ದು, ಹಾಡುವವರ, ನೋಡುವವರ, ಕೆಲಸ ಮಾಡುವವರ ಗುಂಪಿನಲ್ಲಿ ತಾನೂ ಒಬ್ಬನಾಗಿರುತ್ತಿದ್ದ. ಅದರ ಜೊತೆಗೆ ಮಕ್ಕಳ ತಂದೆ ತಾಯಿಗಳ ಜೊತೆಯಲ್ಲಿ ಇವನೂ ಅವರ ಮಗನಂತೆ ವರ್ತಿಸ್ತಾ ಇದ್ದ. ಯಾರ ಆಟಕ್ಕೆ ಕರೆದರೂ ಕೂಡ ಅವರ ಜೊತೆ ಹೋಗ್ತಾ ಇದ್ದ. ಹೀಗಾಗಿ ಆಡುವವರಲ್ಲಿ, ಪೋಷಕರಲ್ಲಿ, ಎಲ್ಲರಲ್ಲಿ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದು ಚಂದ್ರಹಾಸನ ಬಾಲ್ಯದ ಒಂದು ವೈಶಿಷ್ಟ್ಯ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani and I am Valsa Williams with the midday news. The headlines. Parliament proceedings disrupted following opposition protest over several issues. Counting of votes for by-elections in 3 assemblies.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್,

0: ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು ಇಂದು ಸಂಜೆ ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದು ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೆಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ

ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ, ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ

0: 6.40ಕ್ಕೆ
1: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ್ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋಂ ಕಾ ಭಾವ್ ಕೇನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹಿ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ಯ.

जब स्वाधीन भारत का इतिहास लिखा जाएगा ना, तो उसके किसी पन्ने पर

0: श्रोताओं, अभी आपने सुना कार्यक्रम राग शंकरा, और अब इसी के साथ हमारा आज का उमंग कार्यक्रम यहीं पर समाप्त होता है। तो अब अजीत
1: और उमंग कार्यक्रम की तकनीकी टीम यानी
0: सौम्या मलिक,
1: जगबंधु और मुकुल के साथ विमलेश को आज्ञा दीजिए।
0: नमस्कार, नमस्कार।
2: उमंग, उमंग, उमंग, उमंग।
3: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ. ಇದೀಗ ನ್ಯಾಯವಾಣಿ
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್, ನಮಸ್ಕಾರ.
6: ಸರ್, ನಮಸ್ತೆ ಸರ್.
5: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂತಹ ಅಪರಾಧ ಅನ್ನೋದನ್ನ ತಾವು ತಿಳಿಸಿದಿರಿ. ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸರ್, ಅದ್ರ ಬಗ್ಗೆ ತಿಳಿಸಿ.
6: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು ತಿದ್ದುಪಡಿಗಳು, ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ

0: ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ ಒಂದು ಗ್ರೂಪು ಗ್ರೂಪಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನು ಒಳಪಡಿಸುವಂಥದ್ದು ನಮ್ಮ ಹೊಸ ಏನು ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂಥದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
1: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನ ಅಮಾನತ್ತು ಮಾಡಬಹುದು.
0: ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ನು ಸಹಿತ ಅವ್ರ ಮೇಲೆ ತೋರಿಸುವಂತದ್ದು ಸಹಿತ. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದಾವೆ, 0802331075 ಮತ್ತೆ 0802331076. ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಸಿಬ್ಬಂದಿಯ ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಮಾಡಿದ್ದಾರೆ ಅವ್ರಿಗೆ DDPI ಅವ್ರ ಮೂಲಕವಾಗಿ ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನು ರದ್ದುಪಡಿಸ್ಬೋದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸ್ಬೋದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
1: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನ ಎಲ್ಲರೂ ಕೂಡ ಪಡ್ಕೊಳ್ತಾರೆ.
0: ಹೌದು,
1: ಈಗ ಫಲಿತಾಂಶ ಬಂದಾಗ ಆ ಫಲಿತಾಂಶ ಪಟ್ಟಿನಲ್ಲಿ ನಮೂದಾಗಿರುವಂತಹ ಪರ್ಸೆಂಟೇಜ್ ಸುಮ್ಮನೆ ಹೆಚ್ಚಿಗೆ ಇತ್ತು ತಿಳ್ಕೊಳ್ಳಿ, ಆದ್ರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದ್ದೀರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನ ಹೇಗಾದ್ರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗ್ಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ ಹೋದ್ರೆ ಅವ್ರು ಸಿಕ್ಕಿ ಬೀಳ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ ಅಂತ ಅನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಲ್ಲಿ ಹೊಂಬಿಸಿಲಿನ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, 1979 ಬಂದಂತಹ ಕನ್ನಡದ ಈ ಚಿತ್ರ 1976 ಬಂದಂತಹ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನ ಪಡೆದುಕೊಂಡಿತ್ತು. ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ನಟಿಸಿದಂತಹ ಕನ್ನಡದ ಈ ಚಿತ್ರದ ಹೆಸರೇನು? ಇನ್ನೊಂದು ಸಣ್ಣ ಹಿಂಟ್ ಕೊಡೋದಾದ್ರೆ 1978 ಈ ಚಿತ್ರ

ತೆಲುಗಿನಲ್ಲಿ ರಾಮಕೃಷ್ಣಲು ಆಗಿ ಬಂದಿತು. 1979 ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ಅವರು ನಡೆಸಿದ್ದಂತಹ ಕನ್ನಡದ ಈ ಚಿತ್ರ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಹಾಗೆ ಕಾಣ್ತಿತ್ತು. ಯಾವುದು ಈ ಕನ್ನಡದ ಚಿತ್ರ, ಕನ್ನಡ ಚಿತ್ರದ ಹೆಸರನ್ನು ನೀವು ನಮಗೆ ತಿಳಿಸ್ಬೇಕು. ಒಂದೇ ಒಂದು ಮತ್ತೊಂದು ಹಿಂಟನ್ನು ಕೊಡೋದಾದರೆ ಕಳ್ಳ ಅಂತ ಬರುತ್ತೆ, ಆಯ್ತಾ, ಕಳ್ಳತನ ಆ ಥರ ಏನಾದರೂ ಲೈಟಾಗಿ ಯೋಚನೆ ಮಾಡಿ ನಿಮಗೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈಗ ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ ಕಲಾವಕಾಶದ ನೆಪದಲ್ಲಿ.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು, ಮಾಯಗಂಗೆ ಅನ್ನುವಂಥ ಗೀತೆ. ಬೆಳಕಿನ ಕವಿತೆ ಹಾಡನ್ನ ಸದಾ ಕೇಳಿಸ್ಕೊಳ್ತಾ ಇರ್ತೀವಿ. ಈ ಒಂದು ಹಾಡು ಎಕ್ಸ್ಪೆರಿಮೆಂಟ್ ಅಂತ ಹಾಕಿದ್ದು, ಇಷ್ಟ ಆಯಿತು ಅಂತ ಅನ್ಸುತ್ತೆ. ಯಾರೆಲ್ಲ ಕೂಡ ಸರಿಯಾಗಿ ಮೆಸೇಜ್ ಮಾಡಿದ್ದೀರಿ, ಸರಿಯಾದ ಉತ್ತರವನ್ನು ಮೆಸೇಜ್ ಮಾಡಿದ್ದೀರಿ ಅಂತಂದರೆ, ನೇತ್ರಾ, ಜಗದಾಂಬಿಕಾ, ಹಾಗೆ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಪ್ರಸನ್ನ ಕುಮಾರ್, ಬಿ ಎಂ ವಿಶ್ವನಾಥ, ಸುಭಾನ್ ಕೋರಿ, ಪದ್ಮಶ್ರೀ, ಸುಷ್ಮಾ ಕಾರ್ತಿಕ್, ಮಂಗಳ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು ಅಂದರೆ ಬೇಗ ಈ ಉತ್ತರ ನಮಗೆ ತಲುಪ್ತು. ಸರಿಯಾದಂತಹ ಉತ್ತರ ಆಗಿತ್ತು ಪಕ್ಕಾ ಕಳ್ಳ. ಪಕ್ಕಾ ಕಳ್ಳ ಅನ್ನುವಂತಹ ಕನ್ನಡ ಚಿತ್ರದಲ್ಲಿ ಶ್ರೀನಾಥ್, ಮಂಜುಳ, ಅಂಬರೀಷ್ ಹಾಗೆ ವಜ್ರಮುನಿ ಅವರು ನಟಿಸಿದ್ರು. ಇದು ಹಿಂದಿಯಲ್ಲಿ 1976 ತೆರೆ ಕಂಡಂತಹ ಹೀರಾ ಫೇರಿ ಅನ್ನುವಂತಹ ಚಿತ್ರದ ಒಂದು ಪ್ರೇರಣೆಯಿಂದ ಹುಟ್ಟಿ ಬಂದಂತಹ ಚಿತ್ರ ಅಂತ ಹೇಳಲಾಗಿತ್ತು. ಆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಸಕ್ಸಸ್ ಆದರೆ ಮತ್ತೆ ಅದೇ ಬಗ್ಗೆ ಆ ಚಿತ್ರಗಳನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತೆಗೆದು ನೋಡುವಂತಹ ಒಂದು ಪ್ರಯತ್ನ ಅವತ್ತಿಗೂ ಇತ್ತು, ಇವತ್ತಿಗೂ ಕೂಡ ಇದೆ. ಅದೇ ನೋಡಿ, ಕನ್ನಡದಲ್ಲಿ ಮುಂಗಾರು ಮಳೆ ಚಿತ್ರ 1 ವರ್ಷ ಅದ್ದೂರಿ ಪ್ರದರ್ಶನವನ್ನು ಕಂಡಿತ್ತು. ಮತ್ತೆ ಇವತ್ತಿಗೂ ಕೂಡ ಅದು ಒಂದು ರೀತಿ ಹಿಸ್ಟಾರಿಕಲ್ ಅಂತಲೇ ಹೇಳಬಹುದು, ಅದರ ಯಶಸ್ಸು ಐತಿಹಾಸಿಕ ಯಶಸ್ಸನ್ನು ಸಾಧಿಸಿದಂತಹ ಚಿತ್ರ. ಅದೇ ತೆಲುಗಿಗೆ ವಾನ ಅಂತ ಹೇಳಿ ಹೋಯಿತು, ಆದರೆ ಹೇಳ ಹೆಸರಿಲ್ಲದೆ ಹೋಗ್ಬಿಡ್ತು ಅಂತ ಅನ್ಸುತ್ತೆ. ಆ ಸಿನಿಮಾ ಅಷ್ಟೇನು ಯಶಸ್ಸನ್ನು ತೆಲುಗಿನಲ್ಲಿ ಕಾಣಲಿಲ್ಲ, ಅಂದರೆ ತೆಲುಗಿನ ಆಡಿಯನ್ಸ್ ಆ ಒಂದು ಸಿನಿಮಾನ ಒಪ್ಕೊಳ್ಳಿಲ್ಲ. ಅದು ಸಿನಿಮಾದ ಸೋಲು ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರದೇಶದ ಜನರು, ಒಂದೊಂದು ಭಾಷೆಯ ಜನರು, ಆ ನಟರು ಮತ್ತು ಅಲ್ಲಿನ ಮನಸ್ಥಿತಿ, ಅಲ್ಲಿನ ಡೈನಮಿಕ್ಸ್ ಬೇರೆಯೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಈ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ನಮಗೆ ಹೊಸ ಬಗೆಯ ಚಿತ್ರಗಳು ಕೂಡ ಸಿಗತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಇರಲಿ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 1976 ತೆರೆ ಕಂಡಂತಹ, ಕನ್ನಡದಲ್ಲಿ ಬಂದಂತಹ ಪ್ರೇಮದ ಕಾಣಿಕೆ ಚಿತ್ರ ಹಿಂದಿಯಲ್ಲಿ 1981 ರೀಮೇಕ್ ಆಗಿ ಪ್ರದರ್ಶನ ಕಾಣ್ತು. ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದಂತಹ ಹಿಂದಿ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಎಂಥ ಸೂಪರ್ ಹಿಟ್ ಮೂವಿ. ಈ ಒಂದು ಸೂಪರ್ ಹಿಟ್ ಮೂವಿ ಹಿಂದಿಗೆ ಹೋದಾಗ 1981 ರಾಜ್ ಬಬ್ಬರ್ ಮತ್ತು ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಹಿಂದಿಯ ಚಿತ್ರದ ಹೆಸರನ್ನು ನಾನು ಕೇಳ್ತಾ ಇದ್ದೀನಿ, ಹಿಂದಿ ಚಿತ್ರದ ಹೆಸರನ್ನು ನೀವು ನಮಗೆ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸ್ತಾ ಇದ್ದೀರಿ. ಇವತ್ತಿನ ಪ್ರಶ್ನೆಗಳು ಅಷ್ಟು ಸುಲಭ ಇದೆ ಅಂತ ಅನ್ಸುತ್ತೆ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಬೇಗ ಕಳಿಸಿರೋದು ಎನ್ಆರ್ ಪ್ರಸಾದ್, ಚಂದ್ರಪ್ಪ, ಆಶಾ ಶ್ರೀನಿವಾಸ್, ಸುಮಿತ್ರಾ, ಎಸ್ಎಂ ಶೋಭಾ, ದಿಲೀಪ್ ಕಲ್ಯಾಣ್ಕರ್, ವಾಣಿಶ್ರೀ, ರಾಜ್ಕುಮಾರ್ ಕಾತರ್ಕಿ, ಗುಣವತಿ, ಶ್ರೀನಾಥ್. ಇಷ್ಟು ಜನರ ಹೆಸರು ಹೇಳ್ತಾ ಇದ್ದೀವಿ, ಆದರೆ ಮಿಕ್ಕ ಜನರ ಹೆಸರು ಮಿಸ್ ಆಗಿದೆ ಅಂತ ಖಂಡಿತ ವಿಚಾರ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ನೀವೇನಾದರೂ ರಾಜ್ ಅಂತ ಉತ್ತರ ಕಳಿಸಿದರೆ ನಿಮ್ಮ ಉತ್ತರ ಸರಿಯಾಗಿತ್ತು. ಕನ್ನಡದ ಪ್ರೇಮದ ಕಾಣಿಕೆ ಚಿತ್ರ ಯಾರು ನೋಡಿಲ್ಲ? 25 ವಾರಗಳ ಕಾಲ ಅದ್ಧೂರಿ ಪ್ರದರ್ಶನವನ್ನು ಕಂಡಂತಹ ಚಿತ್ರ ಇದಾಗಿತ್ತು. ಮತ್ತು ಇನ್ನೊಂದು ಕಾರಣಕ್ಕೆ ಕೂಡ ಪ್ರೇಮದ ಕಾಣಿಕೆ ಗಮನಾರ್ಹ ಚಿತ್ರ. ಯಾವ ಕಾರಣಕ್ಕೆ ಅಂತ ಅಂದರೆ, ಈ ಒಂದು ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳಾದಂತಹ ಪೂರ್ಣಿಮಾ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಾಲನಟರಾಗಿ ಪದಾರ್ಪಣೆ ಮಾಡಿದ್ರು. ಹಾಗೆಯೇ ಈ ಒಂದು ಸಿನಿಮಾಕ್ಕೆ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳಿಲ್ವಂತೆ. 1971 ಬಂದಂತಹ ಸಾಕ್ಷಾತ್ಕಾರ ಚಿತ್ರದಿಂದ ಆಗಿದಂತಹ ಲಾಸ್ನ ತುಂಬಿಕೊಡೋದಕ್ಕಾಗಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಪೂರ್ತಿ ಏನೇ ಸಂಭಾವನೆ ತೆಗೆದುಕೊಳ್ಳದೆ ನಟಿಸಿದ್ರಂತೆ. ಹೀಗೆ ಹಿಂದಿನ ಕಾಲದಲ್ಲಿ ಅದು ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಹಿಂದಿ ಚಿತ್ರರಂಗ ಇರಬಹುದು, ಯಾವುದೇ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಜನರು ಎಥಿಕ್ಸ್ನ ಇಟ್ಕೊಂಡು ಬದುಕ್ತಾ ಇದ್ರು. ನಿರ್ಮಾಪಕರಿಗೆ ಹೊರೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಮತ್ತು ಅದೇ ನಿಟ್ಟಿನಲ್ಲಿ ಅವರ ಕೆಲಸಗಳು ಕೂಡ ಇರ್ತಿತ್ತು. ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇರಬಹುದು ಅಥವಾ ಚಿತ್ರೀಕರಣದ ಸಂದರ್ಭದಲ್ಲಿ ಇರಬೇಕಾದ್ರೆ ಇರಬಹುದು, ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದು ಅವರಿಗೆ ಆದಷ್ಟು ಕಷ್ಟ ಆಗದೆ ಇರೋ ಹಾಗೆ ನೋಡಿಕೊಳ್ಳುವ ಹೊಣೆಯನ್ನು ಇಡೀ ಒಂದು ಚಿತ್ರತಂಡ ಹೊರತಾ ಇತ್ತು. ನಿರ್ದೇಶಕರಿಂದ ಹಿಡಿದು ಕೊನೆಯ ಒಂದು ಕಲಾವಿದರ ತನಕ, ಹಾಗೆಯೇ ಅಲ್ಲಿ ಇರ್ತಾ ಇದ್ದಂತಹ ಸಹಾಯಕರ ತನಕ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ವಿಷಯವನ್ನು ಹೇಳಬೇಕು, ಪ್ರೇಮದ ಕಾಣಿಕೆ ಚಿತ್ರ ಪೂರ್ತಿ ಕಾಶ್ಮೀರ್ ವ್ಯಾಲಿಯಲ್ಲಿ ಹಾಗೆ ಶಿಮ್ಲಾದಲ್ಲಿ ಚಿತ್ರೀಕರಣಗೊಂಡಿತ್ತು. ಮತ್ತೆ ಈ ಕಾರಣಕ್ಕೆ ಕೂಡ ಕನ್ನಡದಲ್ಲಿ ಅಷ್ಟು ದೂರ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದಂತಹ ಚಿತ್ರ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ರಾಜ್ ಅನ್ನುವಂತಹ ಚಿತ್ರ ಹಿಂದಿಯಲ್ಲಿ 1981 ತೆರೆ ಕಾಣ್ತು. ಅಂದರೆ ಕನ್ನಡದಲ್ಲಿ ಇಷ್ಟೆಲ್ಲ ಏನು ವಿಶೇಷಗಳನ್ನ ಹೊಂದಿದಂತಹ ಚಿತ್ರ ಹಿಂದಿಗೆ ಹೋದಾಗ ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಮತ್ತೆ ನಿಮಗೆ ಗೊತ್ತಿರಬಹುದು, ಸುಲಕ್ಷಣಾ ಪಂಡಿತ್ ಅವರು ಸ್ವತಃ ತುಂಬಾ ಒಳ್ಳೆಯ ಹಾಡುಗಾರ್ತಿ ಕೂಡ, ಎಷ್ಟೋ ಚಿತ್ರಗಳಿಗೆ ಹಾಡಿದ್ದಾರೆ ಕೂಡ ಅವರು. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ಹೇಳ್ತಾ ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನ್ ಅನ್ನು ಸ್ರವಿಸತ್ತೆ? ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಝೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಝೈಮ್ ಅನ್ನು ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಇದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಆಯ್ತಾ. ಇದು ನಮ್ಮ ದೇಹದ ಬೆಳವಣಿಗೆಗೆ ಕಾರಣ. ಸಣ್ಣ ಮಕ್ಕಳಿರಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ. ಅದಾದ ನಂತರವೂ ಕೂಡ ಇದರ ಒಂದು ಪಾತ್ರ ನಮ್ಮ ದೇಹದಲ್ಲಿ ತುಂಬಾ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. 9480903103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು. ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಹರೀಶ್, ಜಯಶ್ರೀ, ಸುನಿಲ್, ರಘುನಾರಾಯಣ್, ಚಂದ್ರಕಾಂತ್, ಗೀತಾ ಜೋಶಿ, ಹಾಗೆ ತಿರುಕನ ಬಳಗ, ಎನ್ ಕಲ್ಲಪ್ಪ, ಮಧು ಯಕ್ಲಾಸ್ಪುರ, ಮತ್ತು ಅನಿಲ್ ಕುಷ್ಟಗಿ, ಮಂಡಿಕಲ್ ಕೃಪ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನನ್ನು ಸ್ರವಿಸುತ್ತೆ ಅಂತ ಕೇಳಿದ್ದೆ. ಬೆಳವಣಿಗೆಗೆ

ಕಾರಣವಾಗುವಂತಹ ಎನ್ಸೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು ಅಂತ ಕೂಡ ಕೇಳಬಹುದು ಇದೇ ಪ್ರಶ್ನೆಯನ್ನ. ಅದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಪಿಟ್ಯೂಟರಿ ಗ್ಲ್ಯಾಂಡ್. ಮಕ್ಕಳಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ ಆಗುತ್ತೆ, ಹಾಗೆ ದೊಡ್ಡವರಲ್ಲಿ ಇದು ಮಾಂಸಖಂಡ ಹಾಗೆ ಕೊಬ್ಬು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಅನುಪಾತದಲ್ಲಿ ಇರಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸುವಂತ ಕೆಲಸವನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಮಾಡ್ತಾ ಇರುತ್ತೆ. ಮತ್ತೆ ಇದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಒಂದು ಇಂಜುರೀಸ್ ಆದಾಗ ಅದರಿಂದ ಹೊರಬರೋಕ್ಕೆ ಸಹಾಯ ಮಾಡೋದು ಕೂಡ ಪಪ್ಪ ಇದೇ ಗ್ಲ್ಯಾಂಡ್. ಹಾಗೇನೆ ನಾವು ಸಣ್ಣ ಮಕ್ಕಳಿರಬೇಕಾದ್ರೆ ಓದಿದಾಗ ತಿಳ್ಕೊಂಡಿದ್ದೇನು ಅಂದ್ರೆ ಡ್ವಾರ್ಫಿಸಮ್ ಅಥವಾ ಜೈಜಾಂಟಿಸಮ್ ಅಂತ ಹೇಳ್ತೀವಿ, ತುಂಬಾ ಕುಳ್ಳಗಿರೋದು ಅಥವಾ ಅತಿ ಎತ್ತರಕ್ಕಿರೋದು, ಇದಕ್ಕೆ ಕೂಡ ಕಾರಣ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡ್ನ ಅಸಮರ್ಪಕ ಸ್ರವಿಸುವಿಕೆ ಅಂತ ಹೇಳಬಹುದು. ಅಂದ್ರೆ ತುಂಬಾ ಕಡಿಮೆ ಸ್ರವಿಸಿದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ಅವರ ಎತ್ತರ ಕಡಿಮೆ ಇರುತ್ತೆ, ತುಂಬಾ ಜಾಸ್ತಿ ಸ್ರವಿಸಿದ್ರೆ ಪೂರ್ತಿ ಎತ್ತರಕ್ಕೆ ಇರ್ತಾರೆ ಅವರು. ಹೀಗೆ ಅತಿ ಎತ್ತರದವರು ಅಥವಾ ಅತಿ ಕುಳ್ಳಗಿರೋರಿಗೆ ಕಾರಣ ಬಹುಶಃ ಇದು ಕೂಡ ಇರಬಹುದು ಅಂತ ಹೇಳಬಹುದು. ಅಂದ್ರೆ ಪೂರ್ತಿಯಾಗಿ ಇದೊಂದೇ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಎಷ್ಟೋ ಸಲ ಜೆನೆಟಿಕ್ಸ್ ಕೂಡ ಕಾರಣ ಆಗುತ್ತೆ. ಈ ಒಂದು ಮಾತನ್ನು ಕೂಡ ನೀವು ಹಾಗೆ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಹೊಂಬಿಸಿಲು ಕಾರ್ಯಕ್ರಮ ಒಂದು ಸ್ವಲ್ಪನಾದರೂ ಬುದ್ಧಿಗೆ ಕೆಲಸವನ್ನ ಕೊಟ್ಟಿದೆ, ಹಾಗೇನೆ ಮನರಂಜನೆಯನ್ನು ಕೂಡ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಪ್ರಶ್ನೆಗಳು ಹೇಗಿತ್ತು ಖಂಡಿತವಾಗ್ಲೂ ನಿಮ್ಮ ರಿವ್ಯೂಸ್ನ ನಮಗೆ ಕಳಿಸ್ಕೊಡಿ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಯಾರೆಲ್ಲ ಸರಿಯಾದಂಥ ಉತ್ತರ ಕೊಟ್ರಿ, ಯಾರೆಲ್ಲ ಸರಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟಿಂದ ಹೆಸರನ್ನ ಹೇಳದೇ ಇದ್ರು ಕೂಡ ಬೇಜಾರ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳದೆ ನಮ್ಮ ಜೊತೆಯಾಗಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಹಾಗೆ ಧನ್ಯವಾದಗಳು.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸಣ್ಣ ವಯಸ್ಸಿನಿಂದಲೇ ನಾವು ನಮ್ಮ ಪರಿಸರದ ಕುರಿತು ಪ್ರಕೃತಿಯ ಕುರಿತು ಕಾಳಜಿಯನ್ನು ವಹಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದಷ್ಟು ತಲೆಮಾರುಗಳು ಈ ಭೂಮಿಯ ಮೇಲೆ ಸಮಾಧಾನಕರವಾಗಿ ಬದುಕಬಹುದು ಅಂತ ಅನ್ಸುತ್ತೆ. ತುಂಬ ಸುಖವಾಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈಗಾಗಲೇ ಎಷ್ಟೋ ಪರಿಸರವನ್ನು ನಾವು ಹಾಳು ಮಾಡಿದ್ದೇವೆ. ಆದರೆ ಹಾಳು ಮಾಡುವಂತಹ ಒಂದು ವೇಗ ಏನಿದೆ ಇದಕ್ಕೆ ಒಂದು ಕಡಿವಾಣ ಹಾಕ್ಕೊಳ್ಳುವಂತಹ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಆದರೆ ಇವತ್ತಿನ ಯೂತ್, ಇವತ್ತಿನ ಯುವಜನತೆಯ ಮೇಲೆ ಬಹುಶಃ ಇದರ ಭಾರ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ನಾವು 4 ಗಂಟೆಯಿಂದ 5 ಗಂಟೆಯ ತನಕದ ಈ ಸಮಯದಲ್ಲಿ ಕೇಳ್ತಾ ಇದ್ದೀವಿ, ನೀವು ಪ್ರಕೃತಿಯನ್ನು ಉಳಿಸುವುದಕ್ಕೆ, ಪ್ರಕೃತಿಯನ್ನು ಸಂರಕ್ಷಿಸುವುದಕ್ಕೆ ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಕಡೆಯಿಂದ ಕೊಡುಗೆಯನ್ನು ಕೊಡ್ತಿದ್ದೀರಿ ಅಂತ. ನೀವು ಯೂತ್ ಆಗಿರಲೇಬೇಕು ಅಂತ ಇಲ್ಲ, ಯಾರೇ ಆಗಿದ್ರೂ ಸರಿ ಪ್ರಕೃತಿಯ ಕಡೆಗೆ ನಿಮ್ಮ ಒಂದು ಸಂರಕ್ಷಣೆಯ ಹೆಜ್ಜೆ ಹೇಗಿದೆ ನಮಗೆ ತಿಳಿಸ್ಕೊಡಿ. ಅದು ಮನೆಯ ಸುತ್ತ ಗಿಡಮರಗಳನ್ನು ಬೆಳೆಸೋದಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಗೆ ನೋ ಅಂತ ಹೇಳಿದ್ದಿರಬಹುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿಕೊಡೋಂಥದ್ದಿರಬಹುದು, ಅಥವಾ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಗಬ್ಬೆಬ್ಸಿ ಬರುವಂಥದ್ದು, ಮತ್ತು ತುಂಬಾ ಸೌಂಡ್ ಪೊಲ್ಯೂಷನ್ ಮಾಡೋವಂಥದ್ದು, ಇಂಥ ಯಾವುದನ್ನು ಮಾಡದೆ ತುಂಬ ಎಚ್ಚರಿಕೆಯಿಂದ ಬದುಕೋದಿರಬಹುದು. ಈ ರೀತಿಯಾಗಿ ನಿಮ್ಮದೇ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಹಾಕ್ಕೊಂಡಿರ್ತೀರಿ, ಮತ್ತು ಅದಕ್ಕೆ ಸರಿಯಾಗಿ ಬದುಕ್ತಾ ಇರ್ತೀರಿ ಅಲ್ವಾ. ಹಾಗಾಗಿ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಕೊಡ್ತಾ ಇರುವಂತಹ ಕೊಡುಗೆ ಏನು, ಸಂರಕ್ಷಣೆಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಏನು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಇವತ್ತು ಕೃಪಾ ಅವರು ಇದ್ದಾರೆ. ಕೃಪಾ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ, ಹಾಗೆಯೇ ಅವರ ಕಾಲೇಜ್ ಕಡೆಯಿಂದ ಒಂದಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ನಡೀತಂತೆ, ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಹಲೋ,
1: ಹಾ ಮ್ಯಾಮ್.
0: ಕೃಪಾ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು?
1: ನಾನು ರಾಜರಾಜೇಶ್ವರಿ ಕೇಳಿ ಸೊಸೈಟಿ ಮ್ಯಾಮ್, ರಾಣೆಬೆನ್ನೂರು.
0: ಓಹೋ, ರಾಣೆಬೆನ್ನೂರು. ಸರಿ, ನಿಮ್ಮ ಕಾಲೇಜ್ನಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಚಟುವಟಿಕೆಗಳು ನಡೀತು ಮತ್ತೆ ಅದರಲ್ಲಿ ನೀವು ಹೇಗೆ ಪಾಲ್ಗೊಂಡ್ರೆ ಹೇಳಬಹುದಾ?
1: ಹಾ ಮ್ಯಾಮ್, ಆಯ್ತು, ನಾ ಹೇಳ್ತೀನಿ. ನಮ್ ಅಂದ್ರೆ June 5 ಎನ್ವಿರಾನ್ಮೆಂಟಲ್ ಡೇ ದಿನ ನಮ್ ಕಾಲೇಜ್, ಅದಕ್ಕಿಂತ ಬಿಫೋರ್ ನಮ್ ಕಾಲೇಜ್ ಅಲ್ಲಿ ಇವೆಂಟ್ಸ್ ಮಾಡಿದ್ರು ಎನ್ವಿರಾನ್ಮೆಂಟ್ ಬಗ್ಗೆ, ಅದ್ರ ಅವೇರ್ನೆಸ್ ಬಗ್ಗೆ. ಅದ್ರಲ್ಲಿ ಸ್ವಲ್ಪ ಜನ ಅದ ಆಂಕರಿಂಗ್ ಮಾಡೋದ್ರಿಂದಾಗಿರ್ಬೋದು, ಅದ್ರ ಬಗ್ಗೆನೆ ಮಾತಾಡೋದಾಗಿರ್ಬೋದು, ಸ್ವಲ್ಪ ಜನ ಸ್ಪೀಚ್ ಮಾಡಿದ್ರು, ಆಮೇಲೆ ಡ್ರಾಯಿಂಗ್ ಮಾಡಿದ್ರು.
0: ಓಕೆ,
1: ಅದ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡಿದ್ರು ಸ್ವಲ್ಪ ಜನ ಅವ್ರದ್ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರು, ಎನ್ವಿರಾನ್ಮೆಂಟ್ ನ ಯಾವ ತರ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ನಮ್ ಪ್ರಿನ್ಸಿಪಲ್ ಚೆನ್ನಾಗಿ ಹೇಳಿದ್ರು.
0: ಓಕೆ, ಮತ್ತೆ ಇದಲ್ಲದೆ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತಿದ್ದೀರಿ? ಗಿಡವನ್ನ ಬೆಳೆಸೋದಿರಬಹುದು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದಿರಬಹುದು, ಈ ರೀತಿ ಯಾವ್ದೆಲ್ಲ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ?
1: ನಾನು ಇದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೇನೆ ಮ್ಯಾಮ್. ಯಾಕೆ ನಮ್ದು ಹೋಟೆಲ್ ಇದೆ, ನಮ್ಮ 3 ಹೋಟೆಲ್ ಇದಾವ ರಾಣೆಬೆನ್ನೂರ್ನಾಗ. ನಾವು ನಮ್ಮ ಹೋಟೆಲ್ ಇನ್ನೂವರೆಗೂ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಪೇಪರ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಏನು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಾವೆಲ್ಲ ಯೂಸ್ ಮಾಡೋ ಸಿಲ್ವರ್, ಎಲ್ಲ ಸಿಲ್ವರ್ ತರದ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ.
0: ಸಿಲ್ವರ್ ಫಾಯಿಲ್ ಯೂಸ್ ಮಾಡ್ತೀರಿ, ಅದನ್ನ ಬಿಟ್ರೆ ಬಾಳೆ ಎಲೆಯನ್ನ ಬಳಸಬಹುದು. ಒಟ್ಟಿನಲ್ಲಿ ಯಾವುದು ಪರಿಸರಕ್ಕೆ ಮಾರಕ ಅಲ್ಲ ಅಂತ ಒಂದು ವಸ್ತುಗಳನ್ನ ಮಾತ್ರ ಬಳಸ್ತಾ ಇದ್ದೀರಿ. ಓಕೆ, ತುಂಬಾ ಖುಷಿ ಆಯ್ತು ಕೃಪಾ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕೃಪಾ ಅವರು ನಮ್ಮ ಜೊತೆಯಾಗಿದ್ರು, ರಾಣೆಬೆನ್ನೂರಿಂದ ಮಾತಾಡಿದ್ರು ಅವರು. ಹೀಗೆಯೇ ನೀವು ಕೂಡ ಪರಿಸರ ಸಂಬಂಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೆ ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕೂಡ ಕಳಿಸಬಹುದು. ಸಂದೇಶವನ್ನು ಕಳಿಸ್ಕೊಡಿ, ನೀವು ಯಾವ ರೀತಿಯಾಗಿ ಪ್ರಕೃತಿಯನ್ನು ಸಂರಕ್ಷಿಸುವುದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ. ಇವತ್ತಿಗೆ ಇದು ಪ್ರತಿ ಮನುಷ್ಯನ ಜವಾಬ್ದಾರಿ ಅಂತ ಕೂಡ ಅನಿಸುತ್ತೆ. ಯಾಕೆ ಅಂದರೆ ನಾವು ನಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕಾಗಿರೋದು ಆಸ್ತಿ ಪಾಸ್ತಿ ಹಣ ಕಾಸು ಅಲ್ಲ, ಅದರ ಬದಲು ಸ್ವಚ್ಛ ಸುಂದರ ಪರಿಸರವನ್ನು. ಯಾಕೆಂದರೆ ಎಷ್ಟೇ ಹಣ ಕೊಟ್ಟರು ಕೂಡ ಮತ್ತೆ ವಾಪಸ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಶುದ್ಧ ಕುಡಿಯುವ ನೀರು, ಹಾಗೆ ಗಾಳಿ ಮತ್ತು ಸಮೃದ್ಧ ಪರಿಸರ. ನೀವೇನಂತೀರಿ? ನಿಮ್ಮ ಸಂದೇಶಗಳಿಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ ಗೀತಾ ಜೋಶಿ ಅವರು, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ
0: ಗೀತಾ ಜೋಶಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ, ನೀವ್ ಹೇಗಿದ್ದೀರಿ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಪ್ರಕೃತಿಗೆ ಸಂಬಂಧಿಸಿದ ಹಾಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ವಿವರವಾಗಿ ತಿಳಿಸಬಹುದಾ?
1: ಹಾ, ಖಂಡಿತ. ಸ್ವಲ್ಪ ಅಳಿಲು ಸೇವೆ ಅನ್ಕೋತೀನಿ ಪ್ರಕೃತಿಗೋಸ್ಕರ ನಾ ಮಾಡೋದು. ಮೊದ್ಲೇದಾಗಿ ಹೇಳ್ಬೇಕಂದ್ರೆ ಕಸದಿಂದ ಶುರು ಮಾಡ್ತೀನಿ. ಈಗ ಹಸಿ ಕಸ ಬೇರೆ ಕಸ ಅಂತ ಬೇರ್ಪಡಿಸೋದು ಬೆರಳೆಣಿಕೆಯಲ್ಲಿ, ಅದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಾಡ್ತಾರೆ, ಇನ್ನು ಇಂಪ್ರೂವ್ ಆಗ್ಬೇಕು ಬೇರೆ ನಗರ ಪ್ರದೇಶಗಳಲ್ಲಿ. ಹೀಗಾಗಿ ನಾನೇನ್ ಮಾಡ್ತೀನಿ, ಹಸಿ ಕಸ ಯಾವ್ದಾಗ್ಲಿ ಒಂದು ಟೀ ಪೌಡರ್ ಇಂದ ಹಿಡ್ಕೊಂಡು, ಆಮೇಲೆ ಕಸದ್ದೇನ ಇದು ಇರುತ್ತಲ್ಲ ಹಸಿರು ಸೊಪ್ಪು, ಅದೆಲ್ಲ ಆದಷ್ಟು ಮನೆ ಹತ್ರ ಹಸುಗಳು ಬರ್ತವೆ ಅವಕ್ಕೆಲ್ಲ ನಾನು ಹೊಟ್ಟೆಗೆ ತುಂಬುತ್ತೆ ಅಂತ ಹಸಿರ್ದು ಏನಾದ್ರು ಸೊಪ್ಪಿಂದ ಪಲ್ಯದೆಲ್ಲ ಆರ್ಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಆಮೇಲೆ ಬೆಲ್ಲದ ಚಹಾನೇ ಯೂಸ್ ಮಾಡೋದು ನಾನು, ಅಥವಾ ಸಕ್ಕರೆ ಹಾಕೋದಿಲ್ಲ. ಹೀಗಾಗಿ ಅದನ್ನ ಕುದಿಸೋದಿಲ್ಲಲ್ಲ ಚಹಾ ಪುಡಿಯಲ್ಲಿ, ಹೀಗಾಗಿ ಡೈರೆಕ್ಟ್ ನಾವು ಸೋಸಿದ ನಂತರ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಸಕ್ಕರೆ ಅಂಶ ಇರೋದಿಲ್ಲ, ಬೆಲ್ಲದ ಅಂಶ ಇರೋದಿಲ್ಲ. ಅದನ್ನ ನೇರವಾಗಿ ನಾನು ಕೈತೋಟ ಮಾಡ್ಕೊಂಡಿದ್ದೀನಿ, ಸುಮಾರು ಗಿಡಗಳನ್ನ ಹಾಕಿದ್ದೀನಿ, ಸುಮಾರು ಫಲಗಳು ಕೊಡ್ತವೆ. ಹೀಗಾಗಿ ನಮ್ಮ ಮನೆಯಿಂದನೇ ಗೊಬ್ಬರ ನಾನು ತಯಾರು ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನ ಒಂದ್ ವಾರ ಇಟ್ಟು ನಂತರ ಗಿಡಗಳಿಗೆ ಹಾಕೋದು, ತುಂಬಾ ಅದರಲ್ಲಿ ಪೋಷಕಾಂಶ ಇರುತ್ತೆ. ಗಿಡಗಳಿಗೆ ಯಾವುದೇ ಬೇಕು

0: ಆಗುತ್ತೆ. ಅದು ಅದೇ ತರ ಎಲ್ಲ ಒಂದು ಈರುಳ್ಳಿ ಸಿಪ್ಪಿ ಆಗಿರೋದು, ಬೆಳ್ಳುಳ್ಳಿ ಸಿಪ್ಪಿ ಆಗಿರ್ಬೋದು, ಆಮೇಲೆ ಚಹಾ ಪುಡಿ ಇದೆಲ್ಲ ಚರಟ ಅಂತಾರಲ್ಲ, ಅದನ್ನೆಲ್ಲ ಜಮಾಯಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ರಾತ್ರಿವರೆಗೂ ಎಷ್ಟು ಸತ್ಯ ಅವ್ರು ಹೆಚ್ಚು ಬರ್ತಾರೆ, ಮತ್ತೆ ಹೆಚ್ಚು ಕಮಿಟಿ ಆಗುತ್ತೆ ನೋಡಿ. ನಮ್ದು ಗುಲ್ಬರ್ಗ ಕಡೆಯವರೆಲ್ಲ ಚಹಾ ಮಂದಿನೇ ಕಾಫಿಗಿಂತ, ಹೀಗಾಗಿ ಜಾಸ್ತಿ ನಾನು ಏನ್ ಮಾಡ್ತೀನಿ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ನೈಟ್ ಮಲಗುವಾಗ ಎಷ್ಟು ಗಿಡಗಳದೆಲ್ಲ ಒಂದೊಂದು ವಿಶಿಷ್ಟ ಒಂದು ಮುಷ್ಟಿ ಹಂಗೆ ಹಾಕಿ ಅದನ್ನೆಲ್ಲ ನಾನು ಗಿಡದ ಕೆಳಗಡೆ ಹಾಕ್ಬಿಡ್ತೀನಿ ಅದೊಂದು. ಹೀಗಾಗಿ ನನ್ನ ಮಹಾನಗರ ಪಾಲಿಕೆಗೆ ನಮ್ಮ ಮನೆಯಿಂದ ಹಸಿ ಕಸ ಹೋಗೋದಿಲ್ಲ, ಎಷ್ಟು ಒಣ ಕಸ ಮಾತ್ರ ಹೋಗುತ್ತೆ. ನನಗೊಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಬೇರೆಯವ್ರಿಗೂ ಸಹ ಅದನ್ನೇ ಸಲಹೆ ಕೊಡ್ತೀನಿ, ಅಥವಾ ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ, ನಿಮ್ದು ಈರುಳ್ಳಿ ಗಿರುಳ್ಳಿ ಏನಾದ್ರೂ ಸಿಕ್ತೈತಂದ್ರೆ ಅದನ್ನ ಜಮಾ ಮಾಡಿಡಿ, ನಾನು ಕೊಡಿ, ನನ್ನ ಗಿಡಗಳಿಗೆಲ್ಲ ಹಾಕ್ತೀನಿ ಅಂತ. ಅದರಿಂದ ಆದ್ರೂ ಸ್ವಲ್ಪ ಕಸದ ಹೊರೆ ಕಮ್ಮಿ ಆಗುತ್ತೆ ನಮ್ಮ ಮಹಾನಗರ ಪಾಲಿಕೆಯವರು ಒಯ್ಯೋಕಂತ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದಂದ್ರೆ ಹಸುಗಳಿಗೆ ಹೆಚ್ಚಾಗಿ ಹೇಳ್ತೀನಲ್ಲ, ಹಣ್ಣಿನ ಸಿಪ್ಪೆ ಯಾವ್ದಾದ್ರು ಬಾಳೆಹಣ್ಣು ಸಿಪ್ಪೆ ಅದು ಕೂಡ ತಿನ್ನುತ್ತೆ, ಯಾವ್ದಾದ್ರು ತಿನ್ನೋದು
1: ಅವರೆಕಾಯಿ ಸಿಪ್ಪೆ ಇರಬಹುದು, ಬಟಾಣಿ ಸಿಪ್ಪೆ ಇರಬಹುದು, ಇದನ್ನೆಲ್ಲ ಬಿಡಿಸಿರುವಂತದ್ದು ಅದಕ್ಕೆ ತುಂಬಾ ರುಚಿಯಾಗಿ ಕೂಡ ಅಂತ ಅನ್ಸತ್ತೆ, ಅದಕ್ಕೆ ಇಷ್ಟಪಟ್ಟು ತಿನ್ನತ್ತೆ ಅದು.
0: ಹೌದು. ಆಮೇಲೆ ಇನ್ನೊಂದು ನೋಡಿ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಸುಮಂಗಲ ಇದ್ರೆ ನಮ್ ಕಡೆ ಏನ್ ಸಂಪ್ರದಾಯ, ಒಂದು ಬ್ಲೌಸ್ ಪೀಸ್ ಏನೋ ಕುಂಕುಮ ಹಚ್ಬಿಟ್ಟು ಉಡಿ ತುಂಬಿ ಬಿಡ್ತೀವಿ. ಅದು ಬ್ಲೌಸ್ ಪೀಸ್ ಏನಾಗುತ್ತೆ ಗೊತ್ತಾ ನಾಗೇಶ್ರೀ ಅವರೇ, ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರಿಗೆ ಪಾರ್ಸೆಲ್ ಆಗಿ ಹೀಗೆ ಎಷ್ಟೋ ಮನೆಗಳಿಗೆ ತಲುಪುತ್ತೆ. ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನಾನು ಹೊಲಿತೀನಿ, ನಾನು ಪಿಕೋ ಫಾಲ್ ಮಾಡ್ತೀನಿ, ರೀಸ್ಟಿಚ್ ಮಾಡ್ತೀನಿ, ನೈಟಿ ರೀಸ್ಟಿಚ್ ಮಾಡ್ತೀನಿ, ನನಗೆ ಸ್ವಲ್ಪ ಹೊಲಿಗೆದ ಇಂಟ್ರೆಸ್ಟ್ ಇದೆ ಅದು ಕೂಡ ನಾನು ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ, ಸಣ್ಣ ಸಣ್ಣ ಮೊಬೈಲ್ ಪರ್ಸ್ಗಳನ್ನ ಬ್ಲೌಸ್ ಪೀಸ್ ಇಂದ ಹ್ಯಾಗ್ ಮಾಡ್ಬೇಕು, ಆಮೇಲೆ ಹ್ಯಾಂಡಲ್ ಬ್ಯಾಗ್ ಚಿಕ್ಕ ಚಿಕ್ಕ ಹ್ಯಾಂಗ್ ಅದೆಲ್ಲ ನಾನು ಮನೆಯಲ್ಲೇ ಅದೇ ಬ್ಲೌಸ್ ಪೀಸ್ ಇಂದ ಅದನ್ನೇ ಮಾಡ್ಬಿಟ್ಟು ಅವ್ರೇನ್ ಬಂದಿರ್ತಾರಲ್ಲ ನಮ್ಮ ಮನೆಗೆ ಗೆಸ್ಟ್, ಅರ್ಶಿನ ಕುಂಕುಮ ಕೊಟ್ಟು ಅಂತ ಬ್ಯಾಗ್ ಗಳನ್ನೇ ನಾನು ಕೊಡ್ತೀನಿ. ಆದ್ರೆ ಬ್ಲೌಸ್ ಪೀಸ್ ಮಾತ್ರ ಒಟ್ಟು ಕೊಡೋದಿಲ್ಲ, ಯಾಕಂದ್ರೆ ಪರಿಸರಕ್ಕೆ ನಾವು ಯಾವ್ದು ಉಪಯುಕ್ತ ಆಗುತ್ತೆ ಅಂತದ್ದು ಕೊಟ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ನಮ್ಗೂ ಒಳ್ಳೇದು. ಆಮೇಲೆ ಇನ್ನೊಂದಂದ್ರೆ ಇನ್ನು ಅಂಗಡಿಗೆ ದಿನಸಿ ಸಾಮಾನು ತರಕ್ ಹೋದಾಗ, ಹಾಲು ಮೊಸರು ತರಕ್ ಹೋದಾಗ, ಮನೆಯಿಂದ ಸುಮಾರು ಬಟ್ಟೆಗಳ ಚೀಲಗಳನ್ನ ಕೈ ಚೀಲಗಳನ್ನ ಹೊಲ್ದಿದ್ದೀನಿ, ಅದನ್ನೇ ತಗೊಂಡ್ ಹೋಗಿ ಅದರಲ್ಲೇ ತಗೊಂಡ್ ಬರ್ತೀನಿ. ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಸಹ ನಾನು ಹೊಲ್ದು ಕೊಡ್ತೀನಿ, ದುಡ್ಡು ಬೇಡ ನೀವು ಅದನ್ನ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ನಮ್ಗೆ ಅಂಗಡಿನಲ್ಲಿ ಅದನ್ನ ಕವರ್ ನಲ್ಲಿ ಹಾಕಿ ಕೊಡ್ತಾರೆ ಏನಾದ್ರು ಸಾಮಾನುಗಳನ್ನ, ನಾನು ಮತ್ತೆ ಹೇಳ್ಬಿಡ್ತೀನಿ ನಾನು ಮಾತ್ರ ಕವರ್ ಕೊಡ್ಬೇಡಿ, ನಾನ್ ಮನೆಯಿಂದ ತಂದಿದೀನಿ ಅದರಲ್ಲೇ ಹಾಕ್ಬಿಡ ಅಂತ ಹೇಳ್ತೀನಿ. ಇಷ್ಟು ಒಂದು ಅಳಿಲು ಸಹಾಯ ನಮ್ಮಿಂದ ಆದ್ರೆ ಪ್ರತಿಯೊಬ್ಬರಿಂದ ಆದ್ರೆ ಅದು ಎಷ್ಟೋ ನಮ್ಗೆ ಪರಿಸರಕ್ಕೆ ಒಳ್ಳೇದಂತ ನನ್ನ ಅನಿಸಿಕೆ.
1: ಖಂಡಿತವಾಗ್ಲು, ನಿಮ್ಮ ಇಷ್ಟೋ ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟನ್ನು ಪಾಲಿಸ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಪ್ರತಿಯೊಬ್ರು ಕೂಡ ಎಷ್ಟೋ ಮಾಡಿದ ಹಾಗೆ, ಅದರಲ್ಲೂ ಮುಖ್ಯವಾಗಿ ನೀವು ಹೇಳಿದಂತ ಹಸಿ ಕಸವನ್ನ ಹೊರಗಡೆ ಹಾಕೋದಿಲ್ಲ ಅನ್ನೋಂಥದ್ದು, ಅದನ್ನ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋಂಥದ್ದು ಇರಬಹುದು, ಮತ್ತೆ ಈಗ ಪ್ಲಾಸ್ಟಿಕ್ ಕವರ್ನ ಬಳಕೆ ಎಷ್ಟು ಕಡಿಮೆ ಮಾಡಿದ್ದೀರಿ ಅಂತ, ಇವೆಲ್ಲವೂ ಕೂಡ ನಿಜಕ್ಕೂ ಗಮನಾರ್ಹವಾದಂತಹ ಕೆಲಸಗಳೇ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಗೀತಾ ಜೋಶಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಗೀತಾ ಜೋಶಿ ಅವರ ಮಾತನ್ನ ಕೇಳಿಸ್ಕೊಂಡ್ರೆ, ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

0: ನಮಸ್ಕಾರ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಮ್ ಹೊಗೆ. ಇವತ್ತು ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಪರಿಸರವನ್ನ ರಕ್ಷಿಸುವುದರಲ್ಲಿ ಅವರು ಕೈಗೊಂಡಿರುವಂತಹ ಕೆಲಸಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಇದೀಗ ವಾಣಿಶ್ರೀ ಅವರು ಕಾಲ್ ಮಾಡಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ನಾಗಶ್ರೀ ಅವರೇ, ಆರಾಮಿದ್ದೀರಿ?
0: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ನೋಡ್ರಿ.
0: ಮತ್ತೆ ನೀವು ಕೂಡ ಪರಿಸರದ ಕುರಿತಾಗಿ ತುಂಬಾ ಕಾಳಜಿಯನ್ನ ಹೊಂದಿರುವಂತವರು. ನೀರಿನ ಮಿತವ್ಯಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ.
1: ಹೌದ್ರಿ, ನಾನು ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ಸ್ವಲ್ಪ ನೀರನ್ನು ತುಂಬಾ ಕಡಿಮೆ ಬಳಕೆ ಮಾಡ್ತೀನಿ. ನಾನು ಎಲ್ಲಿ ನೆಸೆಸರಿ ಇದೋ ಅಲ್ಲಿ ಮಾತ್ರ. ಆಮೇಲೆ ಮನೆಯಲ್ಲಿ ಲೈಟ್ ಎಲ್ಲಿ ಬೇಕಂದ್ರೆ ಲೈಟ್ ಹಾಕೊಂಡು ಓಡಾಡೋದು, ಅನಿಸಿದ್ರೆ ಫ್ಯಾನ್ ಆನ್ ಮಾಡಿ ಎಲ್ಲಿ ಬೇಕಾದ್ರೂ ಹೋಗಿ ಕುತ್ಕೊಳ್ಳೋದು, ಇಂಥ ಕೆಲಸ ಎಲ್ಲ ನಾನು ಮಾಡಕ್ ಹೋಗಲ್ಲ. ಆಮೇಲೆ ಬೇರೆಯವ್ರ ಮನೆ ಹೋದ್ರೂ ಸಹ ಅದು ಯಾರ ಮನೆ ಏನು ಅಂತ ಅದೆಲ್ಲ ನೋಡಕ್ ಹೋಗಲ್ಲ. ಅಲ್ಲಿ ಅನ್ನೆಸೆಸರಿ ಏನಾದ್ರೂ ಫ್ಯಾನ್ ಏನಾದ್ರು ಓಡ್ತಾ ಇದ್ರೆ, ಲೈಟ್ ಏನಾದ್ರು ಆನ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನಾವು ಆಫ್ ಮಾಡ್ತೀನಿ. ಅವ್ರು ಏನ್ ತಿಳ್ಕೊಂತಾರೆ ಅದನ್ನೆಲ್ಲ ವಿಚಾರ ಮಾಡಲ್ಲ. ಆದಷ್ಟು ಪ್ಲಾಸ್ಟಿಕ್ ನ ನಾನು ಡಸ್ಟ್ಬಿನ್ ಅಲ್ಲೇ ಹಾಕ್ತೀನಿ. ಹೊರಗಡೆ ಏನಾದ್ರು ಮಕ್ಳು ತಿಂದ್ರು ಮಾಡಿದ್ರು ನಾನು ಬ್ಯಾಗ್ ಅಲ್ಲಿ ಹಾಕೊಳ್ತೀನಿ. ಅದನ್ನ ಹಾಕೊಂಡು ಕಾರಲ್ಲಿ ಹೋಗ್ತಿದ್ರು ಅಷ್ಟೇ, ಕಾರಲ್ಲಿ ಏನಾದ್ರು ತಿಂದ್ರು ಮಾಡಿದ್ರೆ ಎಲ್ಲ ನಾವು ಒಂದ್ ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀವಿ. ಇದನ್ನ ಮಾತ್ರ ನಾ ಅಲ್ಲ, ನಮ್ಮ ಮನೇಲಿರೋ ಪ್ರತಿಯೊಬ್ರು ಇದನ್ನ ಪಾಲಿಸ್ತಾರೆ.
0: ಹೌದು,
1: ಹೀಗಾಗಿ ಅದೊಂದು ನನ್ ಖುಷಿ ಇದೆ. ಇಷ್ಟಾದ್ರು ನನ್ನ ಪರಿಸರಕ್ಕೆ ನನ್ನಿಂದ ಒಂದು ಸಹಾಯ ಆಗ್ತಾ ಇದೆ. ಇಲ್ಲ ಅಂದ್ರೆ ಇಲ್ಲ ಸರ್, ಪರಿಸರ ನಾವು ತುಂಬಾ ಸಹಾಯ ತಗೊಳ್ತೀವಿ, ಆದ್ರೆ ಅದಕ್ಕೊಂದು ನಾವು ಇದು ನಮ್ಮ ಈ ಮೂಲಕ ನಾವು ಪರಿಸರಕ್ಕೆ ಏನೋ ಒಂದು ಇದು ಕೊಡ್ತಾ ಇದೀವಿ ಅನ್ನೋದೊಂದು ನನ್ಗೆ ಖುಷಿ ಇದೆ.
0: ನಿಜ ನಿಜ, ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗೆಲ್ಲ ಕೂಡ ಪ್ರವಾಸಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿರಬಹುದು, ನಮ್ಮ ಮನೆಯನ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ, ಆದ್ರೆ ಅಲ್ಲಿ ಹೋದ ಕಡೆ ಎಲ್ಲಂದ್ರಲ್ಲಿ ಕಸ ಎಸ್ದು ಬರೋದಿರಬಹುದು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಏನೇ ಆಗ್ಲಿ ಪ್ರತಿಯೊಂದನ್ನು ಕೂಡ ಎಸ್ದು ಬರೋದನ್ನ ಬಿಟ್ರೆ ಸರಿಯಾಗಿ ಕಸದ ಡಬ್ಬಿಯಲ್ಲೇ ಹಾಕೋದಿರಬಹುದು ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮೊಂದಿಗೆ ತಗೊಂಡು ಬಂದು ನಮ್ಮ ಮನೆಯ ಕಸ ಡಬ್ಬಿಗೆ ಹಾಕೋದಿರಬಹುದು. ಇಂಥದ್ದು ಕೇಳೋದಕ್ಕೆ ಹೇಳೋದಕ್ಕೆ ತುಂಬಾ ಸಣ್ಣ ಪುಟ್ಟ ಅಂತ ಅನ್ಸಬಹುದು, ಆದ್ರೆ ಅದು ತರುವಂತಹ ಬದಲಾವಣೆ ತುಂಬಾ ಗಮನಾರ್ಹವಾಗಿ ಇರುತ್ತೆ, ತುಂಬಾ ದೊಡ್ಡದಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಇಡ್ತಾ ಇರುವಂತಹ ಹೆಜ್ಜೆ ನಿಜಕ್ಕೂ ಕೂಡ ದೊಡ್ಡ ಹೆಜ್ಜೆಯೇ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಆಮೇಲೆ ಚಿಕ್ಕ ಬಾಟ್ಲ್ ನಮ್ಗೆ ವ್ಯಾನಿಟಿ ಬಗ್ಗೆ ಎಷ್ಟಿರುತ್ತೋ ಅಷ್ಟೇ ಬಾಟ್ಲ್ ಈಗಂತೂ ಬೇಕಾದಂಗ್ ಸಿಕ್ಕೇ ಸಿಗುತ್ತೆ. ಅದೊಂದ್ ಬಾಟ್ಲ್ ನಾವು ನೀರಿನ ಬಾಟ್ಲ್ ಇಟ್ಕೊಂಡು ಹೋದ್ರೆ ಈಗಂತೂ ಎಲ್ಲ ಕಡೆ ಈಗ ನಾವು ಇದು
0: ಶುದ್ಧ ಕುಡಿಯೋ ನೀರಿನ ಘಟಕ ಇರುತ್ತೆ, ಒಳ್ಳೆ ನೀರ್ ಸಿಗ್ತಾ ಇರುತ್ತೆ, ನಮ್ಮ ಮನೆಯಿಂದ ನೀರನ್ನ ಕೊಂಡು ಹೋಗೋದು ಕೂಡ ತುಂಬಾ ಒಳ್ಳೇದು.
1: ಅಲ್ಲಿ ತುಂಬಕೋಬಹುದು ನಾವು ಪ್ಲಾಸ್ಟಿಕ್ ಇಂದ 20 ರೂಪಾಯಿ ಕೊಟ್ಟು 1 ಲೀಟರ್ ನೀರ್ ಬಾಟ್ಲ್ ತಗೊಳ್ಳೋದಕ್ಕಿಂತ ನಾವು ಹಾಲಿಗೆ 60 ರೂಪಾಯಿ ಕೊಡೋಕೆ ಅಳತೀವಿ ನಾವು, ಬಟ್ ನೀರಿಗೆ 20 ರೂಪಾಯಿ ಕೊಟ್ಟು ತಗೊಳ್ತೀವಿ. ಅದಕ್ಕಿಂತ ಚಿಕ್ಕ ಚಿಕ್ಕ ಬಾಟ್ಲ್ ನಾವು ವ್ಯಾನಿಟಿ ಬಗ್ಗೆ ಎಷ್ಟು ಹಿಡಿಸುತ್ತೋ ಅಂದ ಒಂದು ಸೀಲಿಂಗ್ ಬಾಟ್ಲ್ ತಗೊಂಡೋಗ್ ನಾವು ಎಲ್ಲಿ ಬೇಕಾದ್ರೆ ನಾವು ಅದನ್ನ ತಗೋಬಹುದು, ಸಂಗ್ರಹಿಸ್ಕೋಬಹುದು. ಹೌದಲ್ವಾ?
0: ಹೌದು,
1: ಇಂಥದ್ದೆಲ್ಲ ಮಾಡ್ತಾ ಇದೀನಿ ನಾನು. ಎಲ್ಲ ಅದು ನಮ್ ರೇಡಿಯೋದಿಂದ ಕೇಳಿ ಕೇಳಿ, ಇಲ್ಲಪ್ಪ ನಾವು ಪರಿಸರಕ್ಕೆ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡ್ತಾ ಇದೀನಿ ನಾನು. ಥ್ಯಾಂಕ್ ಯು ತುಂಬಾ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ರೀ ನಾಗಶ್ರೀ ಅವರೇ.
0: ಥ್ಯಾಂಕ್ ಯು ವಾಣಿಶ್ರೀ. ಥ್ಯಾಂಕ್ ಯು,
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಸ್ನೇಹಿತರೆ, ವಾಣಿಶ್ರೀ ಧಾರವಾಡದಿಂದ ನಮ್ಮ ಜೊತೆಯಾಗಿ ಮಾತಾಡಿದ್ರು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ. ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ನೀವು ಪ್ರಕೃತಿಯನ್ನ ಸಂರಕ್ಷಿಸೋಕೆ ಯಾವ ಒಂದು ಹೆಜ್ಜೆಯನ್ನ ಇಟ್ಟಿದ್ದೀರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ. ನಾವು ಶಬ್ದ ಮಾಲಿನ್ಯ ಮಾಡಲ್ಲ, ಪಟಾಕಿ ಸಿಡಿಸಿ ವಾಯು ಮಾಲಿನ್ಯ ಕೂಡ ಮಾಡೋದಿಲ್ಲ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಅಂತ ತಿಳ್ಕೊಂಡು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಾಚಾರ ಬೆಡಿಕೇರ ಅವರು ಹೇಳಿದ್ದಾರೆ, ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡ್ತೀವಿ, ನೀರನ್ನು ಕೂಡ ಮಿತವಾಗಿ ಬಳಸ್ತೀವಿ, ಹಾಗೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡಿದ್ದೀವಿ. ಕಸವನ್ನು ಎಲ್ಲಿ ಅಂತ ಅಂದರೆ ಅಲ್ಲಿ ಎಸೆಯಿದೆ, ಜೋಪಾನವಾಗಿ ಅದನ್ನು ಸಾರ್ಟ್ ಮಾಡಿ ಕೊಡ್ತೀವಿ, ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಬೇರೆಯವರಲ್ಲೂ ಕೂಡ ಜಾಗೃತಿ ಮಾಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಕರೆ ಮಾಡಿ ಮಾತಾಡಿದರು ನಮ್ಮ ಜೊತೆ. ಮತ್ತೆ ಅಮೃತ ಅವರು ಹೇಳ್ತಿದ್ದಾರೆ, ನಮ್ಮ ಮನೆ ಮುಂದೆ ತುಂಬ ದೊಡ್ಡ ಜಾಗ ಇಲ್ಲ, ಇರುವ ಸ್ವಲ್ಪ ಜಾಗದಲ್ಲೇ ನಾವು ಒಳ್ಳೊಳ್ಳೆಯ ಗಿಡಗಳನ್ನ ಬೆಳೆಸಿದ್ದೇವೆ. ಹಾಗೆಯೇ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಇಡೋದು ನಮ್ಮ ಮನೆಯ ಅಭ್ಯಾಸ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ಇವತ್ತಿಗೂ ಫ್ರಿಡ್ಜ್ ಇಲ್ಲ, ಕೆಲವರಿಗೆ ಇದು ಕೊರತೆ ಅಂತ ಕಾಣಿಸ್ಬಹುದು, ಆದರೆ ನಾವು ಇದನ್ನು ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಂಡುಕೊಂಡು ಬರಲೇ ಇಲ್ಲ, ಬೇಕಾದಷ್ಟು ಮಾತ್ರ ಅಡುಗೆ ಮಾಡ್ತೀವಿ. ಹೀಗಾಗಿ ಆಹಾರದ ವ್ಯರ್ಥವೂ ಕೂಡ ಕಡಿಮೆ ಆಗಿದೆ, ವಿದ್ಯುತ್ ಬಳಕೆಯೂ ಕೂಡ ಕಡಿಮೆ ಆಗಿದೆ. ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸುತ್ತೆ. ನಾವು ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗದಂಥ ಅಗತ್ಯ ಇಲ್ಲ, ಆದರೆ ಈ ತರಹ ಸಣ್ಣ ಸಣ್ಣ ಕೆಲಸಗಳ ಮೂಲಕವೇ ಬಹುದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ, ಹಾಗೆ ನೀವು ಕೈಗೊಂಡಿರುವಂತಹ ಕೆಲಸಗಳು ಕೂಡ ಶ್ಲಾಘನೀಯ. ಯಾಕೆಂದರೆ ನಾವು ಬರೀ ನಮ್ಮ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಸ್ವಲ್ಪ ವಿಶಾಲವಾದಂಥ ಮನಸ್ಸಿನಿಂದ ನಮ್ಮ ಪ್ರಕೃತಿಯ ಕುರಿತಾಗಿ ಯೋಚನೆ ಮಾಡೋದಿರಬಹುದು, ಪ್ರಾಣಿ ಪಕ್ಷಿಗಳ ಕುರಿತಾಗಿ ಯೋಚನೆ ಮಾಡುವಂಥದ್ದಿರಬಹುದು, ನಮ್ಮನ್ನು ಇನ್ನಷ್ಟು ಮಾನವೀಯಗೊಳಿಸುತ್ತೆ. ಹಾಗೆಯೇ ಮನೆಯ ಸುತ್ತ ಗಿಡ ಮರ ಬೆಳೆಸಿದ್ದೀವಿ, ಗುಬ್ಬಚ್ಚಿಗೆ ಗೂಡು ಕಟ್ಟಿದ್ದೀವಿ, ಮತ್ತು ಆಹಾರ ಕೊಡ್ತೀವಿ, ಇದರಿಂದ ಹತ್ತಾರು ಗುಬ್ಬಚ್ಚಿಗಳು ಮನೆಯ ಅಂಗಳದಲ್ಲಿ ಇವೆ, ಮಳೆ ನೀರು ಕೊಯ್ಲು ಅಳವಡಿಸ್ಕೊಟ್ಟಿದ್ದೇವೆ, ಅನಗತ್ಯ ವಿದ್ಯುತ್ ಬಳಸೋದಿಲ್ಲ, ಅನವಶ್ಯಕವಾಗಿ ಪ್ಲಾಸ್ಟಿಕ್ ಕೂಡ ಬಳಸೋದಿಲ್ಲ, ತುಂಬ ಕಡಿಮೆ ಬಳಸ್ತೀವಿ, ಹೊಲಕ್ಕೆ ರಸಗೊಬ್ಬರ ಕಡಿಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಾ ಇದ್ದೀವಿ, ಹಸಿ ಕಸ ಒಣಕಸ ವಿಂಗಡಿಸಿ ಪಂಚಾಯಿತಿ ವಾಹನಕ್ಕೆ ಕೊಡ್ತಾ ಇದ್ದೀವಿ, ಹೆಚ್ಚಾಗಿ ಬೈಸಿಕಲ್ ಬಳಸ್ತೀವಿ ಅಂತ ಹೇಳಿ ರಾಧಾಕೃಷ್ಣ ಚಲ್ಲಹಳ್ಳಿ ಮೆಸೇಜ್ ಮಾಡಿದ್ದಾರೆ. ನಿಜಕ್ಕೂ ನೀವು ಗ್ರೇಟ್ ಸರ್, ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರಕೃತಿ ಉಳಿಸಬೇಕಾದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು, ಒಂದು ಗಿಡ ನೆಡಬೇಕಾದ್ರೆ ನಾವು ಸರಿಯಾದ ಸಮಯಕ್ಕೆ ನೀರು ಗೊಬ್ಬರ ಕೊಟ್ಟರೆ ಮಾತ್ರ ಗಿಡ ನೆಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ ಜೀವೂರ ಹಾಗೆ ರಾಮಚಂದ್ರ ಅವರು. ಪರಿಸರವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ನಾನು ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ಮೇಡಮ್, ಆದಷ್ಟು ಬಟ್ಟೆಯ ಕೈಚೀಲವನ್ನು ಬಳಸ್ತೀನಿ ಅಂತ ಹೇಳಿ ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಉಮರ್ ಭಾಷಾ ಹೇಳ್ತಿದ್ದಾರೆ, ನಾನು ಮನೆ ಸುತ್ತಲೂ ಗಿಡ ಮರ ನೆಟ್ಟಿದ್ದೇನೆ ಅಂತ ಹೇಳಿ, ತುಂಬ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲೊಂದು ದೊಡ್ಡ ಸಂದೇಶ ಇದೆ, ಇದರ ಕುರಿತಾಗಿ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಹಾಡು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತಾದ ಮಾತುಕತೆ ಸಖತ್ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ. ನಾವು ಕೂಡ ನಮ್ಮ ಒಂದು ಸಂಘದ ವತಿಯಿಂದ 10 ವರ್ಷಗಳ ಕಾಲದಿಂದ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹೊಸಕೋಟೆ ಇಲ್ಲಿ ತುಂಬಾ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ದೇವೆ, ತುಂಬಾ ಬೆಳವಣಿಗೆಯನ್ನು ತರುವುದಕ್ಕೆ ಯಶಸ್ವಿ ಕೂಡ ಆಗಿದ್ದೇವೆ. ಗಿಡಮರ ನೆಡುವುದು, ಅದರ ಸಂರಕ್ಷಣೆ, ಹಾಗೆ ರಸ್ತೆಗಳ ಸ್ವಚ್ಛತಾ ಕಾರ್ಯ, ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮಗಳು, ಹೀಗೆ ನಗರದ ಸ್ವಚ್ಛತಾ ಸಿಪಾಯಿಗಳು ಭಾಗವಹಿಸಿ ನಗರವನ್ನು ಸುಂದರವಾಗಿ ಇಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಮತ್ತೆ ಜನರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತಾಗಿ ಇರಬಹುದು, ಹಾಗೆಯೇ ಪರಿಸರವನ್ನು ಉಳಿಸುವುದರ ಕುರಿತಾಗಿ ಇರಬಹುದು, ಜಾಗೃತಿಯನ್ನು ಮೂಡಿಸುವುದಕ್ಕೆ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿದ್ದೇವೆ. ಆದರೂ ಕೂಡ ಜನರಲ್ಲಿ ಇದರ ಕುರಿತಾಗಿ ಅರಿವಿನ ಕೊರತೆ ಮತ್ತೆ ಇಚ್ಛಾಶಕ್ತಿಯ ಕೊರತೆ ಕಂಡು ಎಷ್ಟೋ ಸಲ ಬೇಸರ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾಗಶ್ರೀ, ಇವತ್ತು ನಿಮ್ಮ ಜೊತೆಯಲ್ಲಿ ಕರೆಯಲ್ಲಿ ಮಾತಾಡಿ ಅಂತ ಹೇಳಿ ಮಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ, ನಾವೆಲ್ಲ ಪರಿಸರದಿಂದ ಎಷ್ಟೆಲ್ಲ ಪಡೆದುಕೊಳ್ತಾ ಇದ್ದೇವೆ, ಹಾಗಾಗಿ ಎಲ್ಲರೂ ಜೊತೆಗೂಡಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕೃಷ್ಣವೇಡಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ನಾನು ನನ್ನ ಮನೆಯ ಸುತ್ತ ಗಿಡ ಮರಗಳನ್ನು ಬೆಳೆಸ್ಕೊಂಡಿದ್ದೀನಿ, ಹಾಗೆಯೇ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಮನೆಯಿಂದಲೇ ಕೈಚೀಲವನ್ನು ತೆಗೆದುಕೊಂಡು ಹೋಗ್ತೀನಿ, ಸುಮ್ಮನೆ ಎಕ್ಸ್ಟ್ರಾ ಕವರ್ಗಳನ್ನ ಅಂತೂ ಕೇಳಿ ತೆಗೆದುಕೊಂಡು ಬರೋದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಿದ್ದಾರೆ, ನಾವು ಕೂಡ ನಮ್ಮ ಅಂಗಡಿ ಮುಂದೆ ರಸ್ತೆ ಬದಿಯಲ್ಲಿ 2 ಒಳ್ಳೆಯ ಹೊಂಗೆ ಮರಗಳನ್ನು ಬೆಳೆಸ್ತಾ ಇದ್ದೇವೆ, ಅದನ್ನು ರಕ್ಷಿಸ್ತಾ ಇದ್ದೇವೆ ಅಂತ ಹೇಳಿ. ಮತ್ತು

ಪರಿಸರದ ಬಗ್ಗೆ ಮಕ್ಕಳಲ್ಲಿ ನಾವು ಮನೆಯಿಂದಲೇ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಿದ್ದಾರೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದಕ್ಕೆ ಪೂರ್ತಿ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ರಾಮಸಾಗರದಿಂದ ಬಿಎಂ ವಿಶ್ವನಾಥ ಅವರು ಹೇಳಿದ್ದಾರೆ, ಸ್ವಚ್ಛತೆಯ ಬಗ್ಗೆ ಎರಡು ಮಾತುಗಳು ಹೇಳೋದಾದರೆ ಹಳ್ಳಿ ಊರುಗಳಲ್ಲಿ ಸ್ವಚ್ಛತೆ ಕಂಡು ಬರೋದು ಬಹಳ ವಿರಳ. ಆದರೆ ನಾನು ನಮ್ಮ ದಾರಿ ದೀಪಗಳು ಹಾಗೆ ಉರಿತಾ ಇರುತ್ತೆ ಬೆಳಗಿನ ಹೊತ್ತಾದರೂ ಕೂಡ, ಅವುಗಳನ್ನ ನೋಡಿದ ತಕ್ಷಣ ಆಫ್ ಮಾಡ್ಕೊಳ್ತೀನಿ. ಮತ್ತು ನೀರಿನ ಟ್ಯಾಂಕು, ಕೊಳಾಯಿ ಎಲ್ಲಾದರೂ ಸೋರ್ತಾ ಇದ್ರೆ ಅದನ್ನು ತಕ್ಷಣ ರಿಪೇರಿ ಮಾಡಿಸ್ತೀನಿ. ಇದೆಲ್ಲ ಕೂಡ ಸಣ್ಣ ಕೆಲಸ ಅಂತ ನಿಮ್ಗೆ ಅನಿಸ್ಬಹುದು, ಆದರೂ ಕೂಡ ಇವೆಲ್ಲ ಮಹತ್ತರ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ದಾರಿಯಲ್ಲಿ ಕಸ ಕಂಡ್ರೆ ಅದನ್ನು ಕಸದ ಗಾಡಿ ಬರೋ ತನಕ ಕಾತಿದ್ದು ಅದಕ್ಕೆ ತುಂಬಿಸಿ ಕಳಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತೀನಿ. ಅಲ್ಲಿ ಇಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ ಕವರ್ಗಳು, ಬಾಟಲ್ಗಳು, ಅವುಗಳನ್ನ ಕಸ ಬಿಸಾಡದ ಹಾಗೆ ಜಾಗೃತಿ ಮೂಡಿಸೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ನಿಮಗೆ ತೋಚಿದ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಡೆ ಗೌರವಕ್ಕೆ ಅರ್ಹರೆ. ಯಾಕೆ ಅಂತಂದರೆ ಪರಿಸರದ ಕುರಿತಾಗಿ ಯಾರೋ ಒಬ್ರು ಇಬ್ರು ಮಾತಾಡೋದು, ಯಾರೋ ಒಬ್ರು ಇಬ್ರು ಕೆಲಸವನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ತಂಡವಾಗಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೊಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಅದು ತುಂಬ ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮನೆಯಲ್ಲಿ ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡು ನಿಮ್ಮ ಮನೆಯ ಗಿಡಗಳಿಗೆ ಹಾಕುವಂಥದ್ದಿರಬಹುದು. ಸಾವಯವ ಗೊಬ್ಬರನೂ ಆಗುತ್ತೆ, ಮತ್ತು ಹಸಿ ಕಸದ ಬರ್ಡನ್ ಕೂಡ ಕಡಿಮೆ ಆಗುತ್ತೆ ಪಾಲಿಕೆಗೆ. ಇದಲ್ಲದೆ ಒಣಕಸವನ್ನು ಕೂಡ ಸರಿಯಾಗಿ ವಿಂಗಡಣೆ ಮಾಡಿಕೊಡುವಂಥದ್ದಿರಬಹುದು. ಮತ್ತು ಆದಷ್ಟು ಬೇಡದೇ ಇರುವಂಥ ಐಟಮ್ಗಳನ್ನ ತೆಗೆದುಕೊಳ್ಳದೇ ಇರೋದಿರಬಹುದು. ಕೊಳ್ಳು ಬಾಕತನ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ, ಪ್ರತಿ ದಿನ ಪ್ರತಿ ಮನೆಗೆ ಒಂದಲ್ಲ ನಾಲ್ಕು ಪಾರ್ಸೆಲ್ಗಳು ಬರ್ತಾನೆ ಇರುತ್ತೆ. ಅದು ಯಾವುದು ಅಂಗಡಿಯಲ್ಲಿ ಸಿಗದೇ ಇರುವಂಥ ವಸ್ತುನ, ಅಥವಾ ನಮಗೆ ಅಂಗಡಿಗೆ ಹೋಗೋದಕ್ಕೆ ಸಮಯನೇ ಇಲ್ವಾ? ಖಂಡಿತವಾಗ್ಲೂ ನಮಗೆ ಸಮಯ ಇದೆ, ಬೇಕಾದಷ್ಟು ಸಮಯ ಇದೆ, ಆದರೆ ಅಂಗಡಿಗೆ ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ ಅಷ್ಟೆ. ಹಾಗಾಗಿ ಇವೆಲ್ಲ ಕೂಡ ಎಷ್ಟು ಪಾರ್ಸೆಲ್ ಕವರ್ಗಳನ್ನ ಬೇಡತ್ತೆ ಅಲ್ವಾ, ಎಷ್ಟು ಟ್ರಾನ್ಸ್ಪೋರ್ಟ್ಗಾಗಿ ಎಷ್ಟು ಪೆಟ್ರೋಲ್ ವ್ಯಯ ಆಗುತ್ತೆ ಅಲ್ವಾ, ಇದನ್ನೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಮಗೇನು ವಸ್ತುಗಳು ಬೇಕು ಅದನ್ನು ನೀಟಾಗಿ ಪಟ್ಟಿ ಮಾಡಿಕೊಂಡು ಒಂದು ಸಲ ನಾವೇ ಹೋಗಿ ತಂದುಕೊಳ್ಳೋದ್ರಿಂದ ಹಣದ ಉಳಿತಾಯ ಕೂಡ ಆಗುತ್ತೆ, ಮತ್ತು ಪರಿಸರದ ಮೇಲೆ ನಾವು ಹಾಕ್ತಾ ಇರೋವಂಥ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ನ ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಈ ರೀತಿ ಸಣ್ಣ ಪುಟ್ಟ ವ್ಯವಸ್ಥೆಯ ಮೂಲಕವೇ ನಾವು ಮಾಡ್ಕೊಳ್ತಾ ಹೋಗಬಹುದು. ಒಂದು ಕಾಲಕ್ಕೆ ತರಕಾರಿ ಒಂದು 5 ದಿನ 6 ದಿನಕ್ಕೆ ಆಗೋಷ್ಟನ್ನು ನಾವು ಹೋಗಿ ತೆಗೆದುಕೊಂಡು ಬರ್ತಾ ಇದ್ವಿ, ತಂದು ತುಂಬಿಸ್ಕೊಳ್ತಾ ಇದ್ವಿ. ಆದರೆ ಇವಾಗ ಎಲ್ಲದಕ್ಕೂ ಕೂಡ 2-2 ನಿಮಿಷದಲ್ಲಿ ಬರುತ್ತೆ, 10 ನಿಮಿಷದಲ್ಲಿ ಬರುತ್ತೆ, 15 ನಿಮಿಷದಲ್ಲಿ ಬರುತ್ತೆ ಅಂತ ಮುಗಿಬಿದ್ದು ನಾವು ನಮ್ಮ ಆಲೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಂದರೆ ಪ್ಲಾನಿಂಗನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲಿ 300 ml 500 ml ನೀರು ಕೊಡೋದ್ರ ಬದಲಾಗಿ ಮುಂಚೆ ಇದ್ದ ಹಾಗೆಯೇ ನಾವು ಸ್ಟೀಲ್ ಲೋಟಗಳಲ್ಲಿ ನೀರನ್ನು ಇಡೋವಂಥ ಪದ್ಧತಿಯನ್ನು ಮತ್ತೆ ವಾಪಸ್ ತರಬಹುದಾಗಿದೆ. ಹಾಗೆಯೇ ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲೆಲ್ಲೇ ಬಳಸೋದಕ್ಕೆ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನೇನು ಹಬ್ಬಗಳ ಸಾಲು ಕೂಡ ಶುರುವಾಗ್ತಾ ಇದೆ, ಯಾವುದೆಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ ಅಂಥವನ್ನು ಹೆಚ್ಚಾಗಿ ಕೊಡೋಣ. ಯಾವುದು ಉಪಯೋಗಕ್ಕೆ ಬರಲ್ಲ, ಸುಮ್ಮನೆ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದು ಒಂದು ಕಸದ ರಾಶಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ, ಅಂತಹ ಒಂದು ಪದ್ಧತಿಗೆ ನಿಷೇಧ ಹೇರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೆಸೇಜ್ ಕಳಿಸೋದಕ್ಕೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಮೀನಿನಲ್ಲಿ ಸಾಲು ಸಾಲು ಗಿಡಗಳನ್ನ ಬೆಳೆಸಿದ್ದೀನಿ, ಮುಂದೆ ಮಕ್ಕಳಿಗೆ ತೊಂದರೆ ಬಂದ್ರೆ ಅವೇ ಕೈ ಹಿಡಿದು ನಡೆಸುತ್ತೆ. ನಾವು ಯಾವಾಗ್ಲೂ ಕೂಡ ಪರಿಸರದ ಜೊತೆ ಹೋದ್ರೇನೆ ಉತ್ತಮ ಅಲ್ವಾ? ಇದೇ ನಾವು ಕೊಡುವಂತಹ ಗೌರವ. ಗಿಡ ನೆಡೋದು ನನ್ನ ಆಲ್ ಟೈಮ್ ಹವ್ಯಾಸ, ಪರಿಸರದ ಜೊತೆ ಸಾಗೋದು ನನ್ನ ಅಭ್ಯಾಸ ಅಂತ ಹೇಳಿ ಸಿಕ್ಕಾಪಟ್ಟೆ ಪಂಚ್ ಲೈನ್ಸ್ ನ ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನಿಮ್ಮ ಸಂದೇಶ ಓದೋದಕ್ಕೆ ಖುಷಿ ಆಗ್ತಾ ಇದೆ. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡ್ನಿಂದ ಈ ಒಂದು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ

ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ನಾನು ಅಳವಡಿಸಿಕೊಂಡಿದ್ದೀನಿ, ಹಾಗೆಯೇ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ಯಾರೆಲ್ಲ ಕೂಡ ಕರೆ ಮಾಡಿದ್ರಿ, ಯಾರೆಲ್ಲ ಕೂಡ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆಯಾಗಿ ಹಂಚಿಕೊಂಡ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಜ್ FM ಕಂಪನಾಂಕಗಳು. ಸಮಯ 5:30. ನಿಲಯದ ಇಂದಿನ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರೇವಣ ಸಿದ್ದನ ನಮಸ್ಕಾರಗಳು ಹಾಗೂ ಎಲ್ಲ ಕಡೆಗರಿಗೂ ಶುಭ ಸಂಜೆ.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಸವಿಗಾನ ಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಶರಪಂಜರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಸುಶೀಲ, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ವಿಜಯ ಭಾಸ್ಕರ್.

0: 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ.
1: ಈಗ ಕಾಮನಬಿಲ್ಲು ಚಿತ್ರದ ಗೀತೆ, ರಾಜ್ಕುಮಾರ್ ಮತ್ತು ಸುಲೋಚನಾ ಹಾಡಿರುವ ಈ ಗೀತೆಗೆ ಚಿ ಉದಯಶಂಕರ್ ಅವರು ರಚನೆ, ಸಂಗೀತ ಉಪೇಂದ್ರ ಕುಮಾರ್ ಅವರದು.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾಂಕ್ರೀಟ್ ಕಾಡು ಬೆಳೀತಾ ಇದ್ದ ಹಾಗೆ ನಗರಗಳಿಂದ ಗುಬ್ಬಚ್ಚಿಗಳು ಮರೆಯಾಗುತ್ತಿವೆ. ಹಳ್ಳಿಗಳಿಂದ ಪಕ್ಷಿಗಳು ದೂರ ಆಗುವ ಕಾಲ ಇನ್ನು ಸ್ವಲ್ಪ ದೂರ ಮಾತ್ರ. ಅಭಿವೃದ್ಧಿಯ ಬರದಲ್ಲಿ ಗುಬ್ಬಚ್ಚಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾವು ಗುಬ್ಬಚ್ಚಿಯ ದಿನವನ್ನು ಆಚರಿಸುತ್ತೇವೆ. ಮೊಬೈಲ್ ಟವರ್, ರೇಡಿಯೇಷನ್, ಬಹುಮಹಡಿ ಕಟ್ಟಡಗಳಿಂದ ಪ್ರತಿನಿತ್ಯ ಗುಬ್ಬಚ್ಚಿಗಳ ಸಂತತಿ ನಾಶವಾಗುತ್ತಿದೆ.

0: ಗುಬ್ಬಚ್ಚಿ ದಿನಕ್ಕೆ ಅರ್ಥ ಬರಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಹಕ್ಕಿಗಳಿಗೆ ಕಾಳು ನೀರಿನ ವ್ಯವಸ್ಥೆ ಮಾಡಿ ಉಳಿದಿರುವ ಪಕ್ಷಿ ಸಂಕುಲವನ್ನು ಸಂರಕ್ಷಿಸಿ.
1: ಈಗ ಅವಳ ಹೆಜ್ಜೆ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಸಾಹಿತ್ಯ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೆ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಜಿ ಲಿಂಗಪ್ಪ. ಸಾಕು ಮಗಳು ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ಇಳೆಯರಾಜಾ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಮಾನಸ ಸರೋವರ ಚಿತ್ರದ ಗೀತೆ MN ವಾಸರಾವ್ ವ್ಯಾಸರಾವ್ ಅವರ ಪದಗಳಿಗೆ ಸ್ವರ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್, ಹಾಡಿದ್ದಾರೆ ಜಯಚಂದ್ರನ್.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಒಂದರ ಮೇಲೊಂದರಂತೆ ಮೂರು ಹೆಣ್ಣು ಹೆತ್ತ ಗಂಗಾಳ ಬಡುಕಲು ದೇಹ ಸಾಗುತ್ತಿದೆ ಅಂತಿಮ ಯಾತ್ರೆಯತ್ತ.
3: ತಾಯಿ ಇಲ್ಲದ ಮಕ್ಕಳನ್ನ ದೇವ್ರ ನೋಡ್ಕೋಬೇಕು. ಏನು
4: ಕರ್ಮ,
3: ಸಮಾಧಾನ ಮಾಡ್ಕೋ ಅಪ್ಪ. ಎಷ್ಟು
5: ಸಮಾಧಾನ ತಿನ್ರು ಈಗ ತಿದ್ದಿಟ್ಟು ಗೊಂಬೆ ಅಂತ ನನ್ನ ಮಗಳ ಜೀವನ ತೆಗೆದ್ರೆಲ್ರು ಗಂಡು ಬೇಕು, ಗಂಡು ಬೇಕು, ಗಂಡು ಬೇಕು ಅಂತ. ಅಯ್ಯೋ ದೇವ್ರೇ, ನಿಮ್ಮಂತವ್ರಿಗೆ ದಂಡ ಆದ್ರೇನು, ಜೇಲ್ ಆದ್ರೇನು, ಐತೇನ್ರ ಮಾನ ಮರ್ಯಾದಿ, ಕೈ ಬಿಡ್ರಿ ನಂದು. ಚೆನ್ನಮ್ಮ, ಇಂದ್ರವ್ವ, ಕಲ್ಪನಾ ಚಾವ್ಲಾ, ಸೈನಾ, ಸಾನಿಯಾ, ಮೇರಿ ಕೋಮ್, ಇವರೆಲ್ಲ ಹೆಣ್ಮಕ್ಳಲ್ಲೇನ್ರು, ನಿಮ್ಮವ್ವ, ನಮ್ಮವ್ವ, ಹೆಣ್ಣಲ್ಲೇನ್ರು, ಹೆಣ್ಣಲ್ಲೇನ್ರು, ಹೇಳ್ರಿ ಯಾವ ಕಾಲ್ದಾಗ ಇದ್ದೀರಿ ಹೇಳ್ರಿ.
2: ಬದುಕು ಹೀಗೆ ಕೊನೆಯಾಗಬೇಕು, ಯೋಚಿಸಿ.
0: ಉಯ್ಯಾಲೆ ಚಿತ್ರದ ಗೀತೆಯನ್ನು ಕೇಳಿ. ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿ ಗೀತ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯ ಭಾಸ್ಕರ್.

0: ಕಾವ್ಯ ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಇವುಗಳ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಮುಗಿಯದ ಕಥೆ ಚಿತ್ರದ ಗೀತೆ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತದಲ್ಲಿ ಇರುವ ಇನ್ನೊಂದು ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ರಾಜ್ಕುಮಾರ್, ಚಿತ್ರ ನಾನಿನ್ನ ಮರೆಯಲಾರೆ.

ನಾನಿನ ಮರೆಯಲಾರೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ.

ಕಸ್ತೂರಿ ನಿವಾಸ ಚಿತ್ರದ ಗೀತೆ, ವಿಜಯ ನಾರಸಿಂಹ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಕೇಳಿ ಬರಲಿರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಸಂಗಡಿಗರು ಹಾಡಿರುವ ಆಸೆ ಬಲೆ ಚಿತ್ರದ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಇದು ಆಕಾಶವಾಣಿ ವಿಜಯಪುರ. ಚಿತ್ರಗೀತೆಗಳ ಕಾರ್ಯಕ್ರಮ ಸವಿಗಾನ ಇಲ್ಲಿಗೆ ಮುಕ್ತಾಯವಾಯಿತು.

0: ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು. ಏನಂತರ ಅಂದರೆ 6:10 ಚಿಜೂರು ಟೀ ಚವಳಿಕಾಯಿ, ತದನಂತರ ನೀತಿಕತೆ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಸ್ಲಿಂಗ ಹಿರೇಮಠ್ ಮತ್ತು ತಂಡದವರಿಂದ ಬಯಲಾಟದ ಪದಗಳು. 7:45 ಚಿತ್ರಗೀತೆಗಳು, 8:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಬೆಂಗಳೂರು ಕೇಂದ್ರದಿಂದ ಕೆವಿ ಮುರುಗೇಶ್ ಅವರು ಹಾಡಿರುವ ಕೆಲವು ಭಾವಗೀತೆಗಳು, 9:30 ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳು, ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 10:00 ಇಂದಿನ ಸಂಸತ್ತಿನ ಇಂದಿನ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣ ಕೇಳುವಿರಿ. 10:30 ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಬಿತ್ತರವಾಗುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.
1: ಬೆಳಿಗ್ಗೆ 4:00 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ, ಇನ್ನು 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆ ಹಾಲಿನ ಮಹತ್ವ ಈ ಕುರಿತು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲ್ಯಾಪ್ರೋಸ್ಕೋಪಿಕ್ ಆಗಿರುವ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್

ಬಸವಣ್ಣನ ಸಂದರ್ಶನ ಪ್ರಸ್ತುತಿ ಕೀರ್ತನ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, ಸ್ತ್ರೀರೋಗ ಮತ್ತು ಪ್ರಸ್ತುತಿ ತಜ್ಞೆ ಡಾಕ್ಟರ್ ಕವಿತಾ ಐತಾಳ್ ಅವರೊಡನೆ ಸಂದರ್ಶನ. ನಂತರ ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಈ ಕುರಿತಂತೆ ಡಾಕ್ಟರ್ ಅಕ್ಷತಾ ಕಲಾವಂತ್ ಅವರೊಡನೆ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ನಾಳೆ ಸ್ಟ್ಯಾಂಡಪ್ ಇಂಡಿಯಾ ಕುರಿತು ಮಾಹಿತಿ ಪಡೆಯುತ್ತೀರಿ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಆಗುತ್ತಲಿದೆ. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Court was hearing pleas alleging excessive police action against students who participated in protests at Jantar Mantar on the 20th of July. Indian Railways recorded growth of 9% in freight loading in July this year as compared to the corresponding month last year. It loaded 141.3 million tons of freight during July 2026 compared to 129.7 million tons in July last year. The performance reflects sustained demand across core sectors of the economy and continued efforts to improve freight logistics and operational efficiency. Defence Minister Rajnath Singh has stressed the need for greater integration between the military and civilian wings of the Ministry of Defence to strengthen the country's defence ecosystem. Addressing the 85th Armed Forces Headquarters Civilian Services Day celebrations in New Delhi today, Mr. Singh emphasized that this will effectively address evolving security and technological challenges. Benchmark domestic equity indices ended in positive zone for the fourth straight session today. The Sensex rose 544 points or 0.7%, closed at 78,639. Nifty surged 391 points to settle at 24,774. And that is the end of this news bulletin.
1: ಆಕಾಶವಾಣಿ ವಿಜಯಪುರ ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಪಘಾತ ವಿಮೆ ಜೀವ ವಿಮೆ ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
4: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ
5: ಏಣ ಏಣ
6: ಯಾಕಕ್ಕ ಬಾಳ ಜೋರ್ಲಿ ಕೇಳಕತ್ತಲ್ಲ ಯಾಕ ಬಾದನಕ್ಕೆ ಬಂದಿ ತವ್ರ ಮನೆಗೆ ಈಗ ಬಂದಿಲ್ಲ ಹಿಂಗ ಬಂದಿ ಏನ್ ನಡೆದದ ಮನೆಗೆಲ್ಲ ಮಾಮದ ಆರಾಮದಾರ
5: ನಮ್ಮ ಆರಾಮ ನಾವೆಲ್ಲ ಅದೀ ಬಿಡು ಅದೇನ್ ನೀ ಕೇಳ್ತಿ ನಾನು ನಿನ್ ಕಡೆ ಒಂದು ವಿಶೇಷ ಮಾತಾಡ್ಬೇಕಂತ ಬಂದಿನಪ್ಪ
6: ಏನವ ಅಂತ ವಿಶೇಷ ಇದ್ದಿ ಮತ್ ತವ್ರ ಮನೆ ಮಟ್ಟ ಬಂದಿ ಎಲ್ಲ ಕೊಡದು ಕೊಟ್ಟೇವಿ ಎಲ್ಲ ಮಾಡಿಕೊಟ್ಟೇವಿ ಮಾಡಿಕೊಟ್ರು ಮತ್ ಅಂತದ ಏನ್ ವಿಶೇಷ ಕೇಳಕ್ ಬಂದಿವ ನಮ್ಮ ಮನೆಗೆ
5: ಮತ್ತ ನಮ್ಮವ್ವ ಬಾಳ ದಿವಸದಿಂದ ಒಂದ್ ಆಸೆ ಕುತ್ತಾಡ ನಿನ್ ಮಗಳನ್ನ ನನ್ ಮಗಗ ಕೊಟ್ಟು ಮದಿ ಮಾಡಿ ಅದ್ರ ಅಕ್ಕಿ ಕಾಳು ಹಾಕಬೇಕು ನನ್ನ ಜೀವ ಇರುವವರಿಗೂ ಅಂತ ಅನ್ಕೊಂಡಾಳ ನನ್ನ ಮುಂದದನ್ನ ಹೇಳಪ್ಪ ಮತ್ತೆ ನಿನ್ ಮಗಳು ಸಣ್ಣಕ್ಕೆದಾಳು ಆದ್ರೂ ನನ್ ಮಗನು ವಯಸ್ಸು ಈಗಿನ 18 ಹಾಕತ್ತಾವು ಒಂದಿಟ್ಟಕ್ಕಿ ಅಕ್ಕಿ ಕಾಳು ಹಾಕಿ ಕಣ್ಣು ಮುಚ್ಕೊಂಡ್ರ ನಮಗೂ ಸ್ವಲ್ಪ ಚಲೋ ಅನಸ್ತೈತಿ ಅಕ್ಕಿನ ಆಸೆ ಪೂರೈಸಿದಂಗ ಆತದ ನೋಡಪ್ಪ
6: ಹಂಗ್ಯಾಂಗ್ ಮಾಡಕ್ ಬರ್ತಿವ ಏನ ನನ್ ಮಗಳು ಸಾಲಿ ಕರಿಯಕ್ಕದ ಅಕ್ಕಿನ ಬಹಳ ಆಸೆ ಅದಾವು ಕನಸು ಕಂಡಾಳ ಅವೆಲ್ಲ ಈಡೇರಿಸಬೇಲೆ ಅಕ್ಕ ನಿನಗ ತಿಳಿಯಂಗಿಲ್ಲ ಯಾವ ಹೆಂಗದು ಸಣ್ಣ ಹುಡುಗರು ಮದುವೆ ಮಾಡೋದು ಹೆಂಗದು ದೊಡ್ಡ ದೊಡ್ಡ ಅನುಮತ್ ನಡೆದ ಸಮಾಜದಾಗ ಗೊತ್ತಾಗಂಗಿಲ್ಲ
5: ಇರ್ಲಿ ಸಮಾಜ ನಡೀಲಿ ಅದೇನಿಲ್ಲ ಹಂಗ ನಮ್ಮ ಮನೆಗೆ ಆತದ ನೀ ಯಾಕೆ ಇಸ್ತಿ ಈಗ ಅವನ ಆಸೆ ಪೂರೈಸೋದ್ ಮುಖ್ಯ ಏನ್ ನಮ್ ಸಂತೋಷಕ್ಕ ಮುಂದ ಮಕ್ಕಳು ಓದಿಸೋದು ಮುಖ್ಯ ನೋಡಪ್ಪ ಯಾಕಂದ್ರ ತಾಯಿ ದೊಡ್ಡದ ಆಸೆ ಇಟ್ಕೊಂಡು ಕೂತಾಳ ಮುಪ್ಪಾವಸ್ತಾಗಿನ ಆಸೆ ತೀರಿಸ್ದಂಗ ಆತದ ನಿನ್ ಮಗಳನ್ನ ನನ್ ಮಗಗ್ ಕೊಟ್ಟು ಮದುವೆ ಮಾಡಿಬಿಟ್ರೆ ಅಕ್ಕಿನ ಮುಪ್ಪಾವಸ್ಥೆಯಲ್ಲಿ ಒಂದು 4 ಅಕ್ಕಿ ಕಾಳು ಹಾಕಿ ಅಕ್ಕಿನ ತನ್ನ ಆತ್ಮಕ್ ಶಾಂತಿ ನಾವು ಕೊಟ್ಟಂಗ ಆಗ್ತದ ಅಕ್ಕಿ ಒಂದ್ ತೃಪ್ತಿಯಿಂದ ಸಾಯ್ತಾಳ ಸಾಯಾಗ ಅದಕ್ ವಿಚಾರ ಮಾಡಪ್ಪ ಒಂದಿಟ್ ಕೊಟ್ಟು ಬಿಡು ಮದುವೆ ಮಾಡ್ಬಿಡೋಣ ಅಂತ ಲಗುನ
6: ಇಲ್ಲಕ್ಕ ಹಂಗ್ ಮಾಡಕ್ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಈಗ ಸಮಾಜದಾಗ ಎಂತೆಂತ ಘಟನೆಗಳು ನಡೆದಾವ ಇನ್ನ ಮಕ್ಕಳು ತಮ್ಮ ಕಾಲ್ಮೇಲೆ ನಿಂತ್ಕೊಳ್ಳಿ ಹೆಣ್ಣಿಗೆ 18 ವರ್ಷ ಆಗ್ಬೇಕು ಗಂಡಿಗೆ 21 ವರ್ಷ ಆಗ್ಬೇಕು ಅಂತ ಹೇಳಿ ಕಾನೂನು ಮಾಡಿಲ್ಲೇನ ನಿನ್ಗೆಲ್ಲ ಗೊತ್ತದ ತಿಳಿದು ತಿಳಿದು ಹಿಂಗ್ ಮಾತಾಡಿದ್ರೆ ಹೆಂಗವ ಆ ಹಿರಿಯರ ಮಾತು ಕೇಳ್ಕೊಂಡು ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನ ಮದುವೆ ಮಾಡಿದ್ರ ಅವರು ದೈಹಿಕವಾಗಿ ಸದೃಢ ಆಗಿರಂಗಿಲ್ಲ ಮಾನಸಿಕವಾಗಿನು ಸದೃಢ ಆಗಿರಂಗಿಲ್ಲ ಮುಂದ ನೋಡೋಣಂತ ಈಗ ಬಾಳ ಆದ್ರ ಅಜ್ಜಿಗೆ ಹೇಳೋನು ಇಲ್ಲ ನನ್ನ ಮಗಳನ್ನ ನಿನ್ನ ಮಗಗ ಕೊಡ್ತೀನಿ ಅಂತ ಹೇಳ್ತೀನಿ ಅಟ್ರ ಮೇಲೆ ಅಜ್ಜಿಗೆ ಸ್ವಲ್ಪ ತೃಪ್ತಿ ಪಡಿಸ್ನು ತಿಳಿಸಿ ಹೇಳು ಅಜ್ಜಿಗೆ ಗೊತ್ತಿರಂಗಿಲ್ಲ ಹಿಂದಕಿನ ಬಂದಿಲ್ಲ ಅವ್ ಗೊತ್ತಿರಲ್ಲ ಅವ್ರು ಆ ಹಿಂದಿನ ಕಾಲದಾಗ ಅವರೆಲ್ಲ ಸಣ್ಣ ಸಣ್ಣ ಇದ್ದಾಗ ತೊಟ್ಲಕ್ಕೆ ಬಾಸಿಂಗ್ ಕಟ್ಟಿ

0: ಜನ ಅದು. ಅದಕ್ಕೆ ಅವ್ರು ಆಸೆ ಪಡ್ತಾರ ಇಬ್ಬರು ಕುರ್ತೇಶ್ ಹೇಳುತ್ತ.
1: ಏ ವಾ, ಮತ್ತೆ ನಾನರ ಕೇಳಿದೆ ಐತೆ ತಗ ನಿನ್ ಮಗಗ, ನನ್ ಮಗಗ ತಗೋಬೇಕತ್ತ. ಅವಾರ ಹಿಂಗ ಅನ್ನಕತ್ತಾನ, ಸಣ್ಣಗುರು ಮದಿ ಮಾಡೋದು ಅಪರಾಧ ಅಂತ ಅನ್ನಕತ್ತಾನ. ಮತ್ತೆ ನಿನ್ ಮನಸ್ನಾಗ ಏನದ ಹೇಳವ, ಇದಕ್ ಸಹಕಾರ ಮಾಡು. ಯಾಕಂದ್ರ ಮಕ್ಕಳನ್ನ ನಾವು ಅವಾಗ ಕೂಡಿ ಸಣ್ಣದಾಕರ ಮದಿ ಮಾಡಿ ಅವ್ರ ಜೀವನವೆಲ್ಲ ನಶ್ವರ ಮಾಡ್ದಂಗ ಆತತಿ. ಅವ್ರ ಜೀವನ ಕಷ್ಟದಾಗ ನಾವು ಕೈ ತೊಳೆದಂಗ ಆತದ. ಅದಕ್ಕ ನೀವೊಂದ್ ಸ್ವಲ್ಪ ತೃಪ್ತಿಯಿಂದ ಏನೋ ಒಂದಾಕೆ ಮಾತಾಡು, ನಮಗೂ ಸಮಾಧಾನ ಆಗ್ತದ. ಇದಕ್ಕ ಸಮ್ಮತಿ ಐತಿಲ್ಲ, ಮುಂದವ ಮಾತು ಕೊಟ್ಟ ನನಗ ನನ್ ಮಗ ಕೊಡ್ತೀನಿ ಅಂತ ಹೇಳಿ. ಇದಕ್ ನಿನ್ ಅಭಿಪ್ರಾಯ ಹೇಳವ. ಯವ ಹೇಳವೇ
2: ನೋಡ್ಬೇವ, ನೀವು ಕೊಡುದು ಬಿಡುದು ತಗೊಳುದು ಅದು ಆಮೇಲೆ ಇರ್ತೈತಿ. ನಾನಂತರ ಕಣ್ಣ ನೋಡಂಗಿಲ್ಲ, ನಾನು ಇರುತನ ಒಂದ್ ನಾಗ ಅಕ್ಕಿ ಕಾಳು ಹಾಕಿ ಕಣ್ಣು ಮುಚ್ಕೋಬೇಕಂತ ಹೇಳಿ ನಾನು ಇಚ್ಛಾ ಪಟ್ಟೇನಿ. ಈಡೇರ್ಸಿರೋ ಬಿಡಿಸ್ಲಿರೋ ಅದು ನಿಮಗ್ ಗೊತ್ತವ.
0: ಹಂಗಲ್ವೇ, ಈಗ ಕಾನೂನು ಏನದ, ಗಂಡ ಮಕ್ಕಳಿಗೆ 21 ವಯಸ್ಸು ಆಗ್ಬೇಕತ್ತ, ಹೆಣ್ಣು ಮಕ್ಕಳಿಗೆ 18 ವಯಸ್ಸು ಆಗ್ಬೇಕತ್ತ. ಅಲ್ಲ, ಮನೆ ಪಕ್ಕದ ಮನೆ ನೋಡಿಲ್ಲ, ಹುಡುಗಿನ ಸಣ್ಣ ಹುಡುಗಿನ ಮದುವೆ ಮಾಡಿಕೊಟ್ರು, ಆ ಹುಡುಗ ಮುಂದೆ ಏನೋ ದುಶ್ಚಟ ಕೀಳಾದ, ಏನೋ ಬೈಕ್ ಮೇಲೆ ಎಲ್ಲೇ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತ, ಈಗ ಆ ಹುಡುಗಿಗೆ ಮಕ್ಕಳನೂ ಇಲ್ಲ ಮರಿನೂ ಇಲ್ಲ, ಅಂತಂತ ಘಟನೆಗಳು ಅಕ್ಕವ. ಅದಕ್ಕೆ ನಿನ್ ಕಣ್ಣಾರಿ ನಿನ್ ಕಣ್ಣು ಮುಂದೆ ಹೇಳ್ತೀನಿ, ನಾನು ಮಾತು ಕೊಡ್ತೀನಿ ಅಕ್ಕಗ, ಮಗಳು ಕೊಡ್ತೀನಿ ವಾ, ಮದುವೆ ಕೊಟ್ಟು ಮದುವೆ ಮಾಡ್ತೀನಿ, ನೀ ಆಸೆ ಇಟ್ಕೋಬೇಡ. ಸುಮ್ ಆರಾಮಾಗಿರು, ಆರಾಮ ರೆಸ್ಟ್ ಮಾಡ್ಕೊಂಡು ಆರಾಮಾಗಿರು.
2: ಆಯ್ತಪ್ಪ, ನೀವ್ ಹೆಂಗ್ ಹೇಳ್ತೀರಿ ಆಯ್ತವ, ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ಕೊತೀನಿ. ಆಯ್ತು, ನಿಮ್ ಇಚ್ಛಾನೆ ಈಡೇರ್ಲಿ, ಆ ದೇವ್ರು ಒಳ್ಳೇದ್ ಮಾಡ್ಲಿ, ಅಷ್ಟೇ ನಾ ಭಗವಂತನಲ್ಲಿ ಬೇಡ್ಕೋತೀನಿ.
1: ಆಯ್ತವ, ನನಗೂ ಸಮಾಧಾನ ಆಯ್ತು ನೋಡು. ನೀನ್ ಹಿಂಗ್ ತಿಳ್ಕೊಂಡು ಹಿಂಗೆಲ್ಲಾರ್ಗಿ ತಿಳುವಳಿಕೆ ಹೇಳಿದ್ರೆ ನಿನ್ನಂತ ಅಜ್ಜಿಗಳು ಇಡೀ ಸಮಾಜ ಎಲ್ಲ ಬಹಳ ಚಂದ ಸುಧಾರಣೆ ಆಗ್ತದವ. ಅದಕ್ಕ ನೀ ದೊಡ್ಡ ಮನಸ್ಸು ಮಾಡಿದಿವ, ಅದಕ್ ನಮಗೂ ಸಂತೋಷ, ನಮ್ ತಮ್ಮಗೂ ಸಂತೋಷ, ಯಾರು ಹುಡುಗರಿಗೂ ಸಂತೋಷ, ಅವ್ರ ಭವಿಷ್ಯ ಸಂತೋಷ ಆಗ್ಲಿ ಅಂತ ಹೇಳಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡೆವ. ನಿನಗ ದೇವರು ಒಳ್ಳೇದ್ ಮಾಡಲಿವ.
0: ಸ್ನೇಹಿತರೆ, ಬಾಲ್ಯ ವಿವಾಹವನ್ನು ತಡೆಗಟ್ಟಿ ಬಾಲ್ಯ ವಿವಾಹವನ್ನು ನಡೆಯುವಂತಹ ಸಂದರ್ಭದಲ್ಲಿ ತಾವು ಕೂಡ ಸಮಾಜಕ್ಕೆ ಒಳಿತ ಆಗಿರುವಂತಹ ವಿಚಾರಗಳನ್ನ ಘಟನೆಗಳನ್ನ ತಿಳಿ ಹೇಳಿ ಮಕ್ಕಳು ಸದೃಢರಾದ ನಂತರ ತಮ್ಮಷ್ಟಕ್ಕೆ ತಾವು ಶಕ್ತಿಶಾಲಿ ಆದ ನಂತರ ಅವರವರ ಕಾಲು ಮೇಲೆ ನಿಂತುಕೊಂಡ ನಂತರ ಮದುವೆ ಮಾಡುವುದು ಒಳ್ಳೆಯದು. ಇದು ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಸಾಮಾಜಿಕ ಕಳಕಳಿಯ ವಿನಂತಿ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ನಿರೂಪಣೆ ಗಂಗಾಧರ್ ಅಗಸರ್, ಇವರೊಂದಿಗೆ ಭಾಗವಹಿಸಿದವರು ಶ್ರೀಮತಿ ಎಎಂ ಕಸ್ತೂರಿ ಹಾಗೂ ಕುಮಾರಿ ಎಸ್ಆರ್ ಮಂಗಳೂರು.
3: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂತರೊಬ್ರು ತಮ್ಮ ಪ್ರವಚನದಲ್ಲಿ ಒಂದು ಘಟನೆಯ ಕುರಿತಾದ ಉದಾಹರಣೆಯನ್ನ ನೀಡಿದ್ರು. ಒಂದು ಆಶ್ರಮವಿತ್ತು. ಅಲ್ಲಿನ ಗುರುಗಳನ್ನ ನೋಡಲು ಪಂಡಿತರೊಬ್ರು ಅಲ್ಲಿಗೆ ಬಂದ್ರು. ಆ ಆಶ್ರಮದ ಅಂಗಳದಲ್ಲಿ ಒಬ್ರು ಹಸನ್ಮುಖತೆಯಿಂದ ಕಸಗುಡಿಸುವ ಕಾರ್ಯದಲ್ಲಿ ನಿರತರಾಗಿದ್ರು. ಆಗ ಪಂಡಿತರು ಕಸಗುಡಿಸುವವರನ್ನ ಕಂಡು, ಏನಪ್ಪ ನಾನು ಈ ಆಶ್ರಮದ ಗುರುಗಳನ್ನ ಭೇಟಿಯಾಗಬೇಕಿತ್ತು ಅಂತ ಕೇಳಿದ್ರು. ಕಸ ಗುಡಿಸ್ತಾ ಇದ್ದ ವ್ಯಕ್ತಿ, ಅವರು ಇನ್ನರ್ಧ ಗಂಟೆ ಬಿಟ್ಟು ಪ್ರವಚನ ನೀಡಲು ಪ್ರವಚನ ಮಂದಿರಕ್ಕೆ ಬರ್ತಾರೆ, ಆಗ ಅವರನ್ನ ಭೇಟಿಯಾಗಬಹುದು. ಅಲ್ಲಿವರೆಗೆ ಈ ಅತಿಥಿ ಗೃಹದಲ್ಲಿ ಕುಳಿತಿರಿ ಅಂತ ಹೇಳಿ ಹೊರಟು ಹೋದ್ರು. ಅರ್ಧ ಗಂಟೆಯ ನಂತರ ಪಂಡಿತರು ಆ ಪ್ರವಚನ ಮಂದಿರಕ್ಕೆ ಬಂದ್ರು. ಅದಾಗಲೇ ಆಶ್ರಮದ ಅನೇಕ ಭಕ್ತರ ದಂಡು ಆಗಮಿಸಿತ್ತು. ಗುರುಗಳು ಪ್ರವಚನ ಆರಂಭ ಮಾಡಿದ್ರು. ಪ್ರತಿದಿನ ಪ್ರವಚನ ಮುಗಿದ ನಂತರ ಸ್ವಲ್ಪ ಸಮಯ ಪ್ರಶ್ನೋತ್ತರ ಸಮಯಕ್ಕೆ ಮೀಸಲಿಡಲಾಗ್ತಾ ಇತ್ತು. ಎಂದಿನಂತೆ ಪ್ರಶ್ನೋತ್ತರದ ವೇಳೆ ಶುರುವಾಯಿತು. ಗುರುಗಳ ಪ್ರವಚನದಿಂದ ಪ್ರಭಾವಿತರಾಗಿದ್ದ ಪಂಡಿತರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ಪರಿಹಾರವನ್ನ ಕಂಡುಕೊಂಡ್ರು. ಪ್ರಶ್ನೋತ್ತರ ವೇಳೆ ಮುಗಿದ ನಂತರ ಗುರುಗಳು ಎಲ್ಲರನ್ನ ಉಪಾಹಾರಕ್ಕೆ ಕರೆದುಕೊಂಡು ಹೋದ್ರು. ಉಪಾಹಾರ ಸೇವಿಸುವಾಗ ಗುರುಗಳನ್ನ ತಮ್ಮ ಪ್ರವಚನ ಕೇಳಿ ಮನಸ್ಸಿಗೆ ತುಂಬಾ ಆನಂದವಾಯಿತು. ನನ್ನ ಸುಮಾರು ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ದೀರಿ. ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರೆ ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಅನ್ನಿಸ್ತದೆ, ಆದ್ರೆ ನನಗೆ ನೆನಪಾಗ್ತಾ ಇಲ್ಲ ಅಂತ ಹೇಳಿದ್ರು ಪಂಡಿತರು. ಅದಕ್ಕೆ ಗುರುಗಳು, ಹೌದು, ನೀವು ಈ ಆಶ್ರಮಕ್ಕೆ ಆಗಮಿಸುತ್ತಿದ್ದಂತೆ ಪ್ರಥಮವಾಗಿ ಭೇಟಿಯಾಗಿದ್ದು ನನ್ನನ್ನೇ. ನೀವು ಬಂದಾಗ ನಿಮ್ಮನ್ನ ಸ್ವಾಗತಿಸಿದವನು ನಾನೇ, ಅತಿಥಿ ಗೃಹಕ್ಕೆ ಕರೆದೊಯ್ದವನು ನಾನೇ.

ಅಂತ ಹೇಳಿದ್ರು. ಪಂಡಿತರು ಆಶ್ಚರ್ಯದಿಂದ, ಆಗ ನನಗೆ ಭೇಟಿಯಾದವರು ಕಸ ಗುಡಿಸ್ತಾ ಇದ್ದವರು ನೀವೇನಾ? ಆದ್ರೆ ನೀವಿಲ್ಲಿ ಎಷ್ಟೊಂದು ಒಳ್ಳೆಯ ಪ್ರವಚನವನ್ನ ನೀಡಿದ್ದೀರಿ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರು ಪಂಡಿತರು. ಆಗ ಗುರುಗಳು, ಅಂಗಳದಲ್ಲಿ ಕಸ ಗುಡಿಸುವುದು, ಪ್ರವಚನ ಮಂದಿರದಲ್ಲಿ ಪ್ರವಚನ ಮಾಡುವುದು, ಇವೆರಡೂ ದೇವರ ಪೂಜೆ ಎಂದೇ ಭಾವಿಸಿ ಮಾಡ್ತೇನೆ. ಅದನ್ನ ಚೆನ್ನಾಗಿ ಮಾಡಿದ್ರೆ ಇದನ್ನು ಕೂಡ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಭಾವಿಸುವವರಿಗೆ ಭಗವಂತ ದಕ್ಷತೆಯಿಂದ ಕೆಲಸ ಮಾಡಲು ಶಕ್ತಿ ಕೊಡ್ತಾನೆ, ಯಶಸ್ಸು ಕೊಡ್ತಾನೆ ಅಂತ ಹೇಳಿದ್ರು ಗುರುಗಳು. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಇದುವರೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಹಾಗೂ ನೀತಿ ಕಥೆ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಆಗುತ್ತಲಿದೆ. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.
2: ಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಲೋಕಸಭಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾಂ ತ್ರಯಸ್ತ್ರಿಂಶತ್ತಃ ಸಪ್ತತ್ರಿಂಶತ್ ಯಾವತ್ ವರ್ಧಯಿತುಂ ವಿಧೇಯಕಃ ಪಾರಿತಂಗತಃ. ರಾಜ್ಯಸಭಾ ಚ ಲಘು ಮಧ್ಯಮ ಉದ್ಯೋಗ ವಿಕಾಸ ವಿಧೇಯಕಃ ಸ್ವೀಕೃತಃ. ಉಪನಿರ್ವಾಚನೆ ಗುಜರಾತಸ್ಯ ಮಂಜಲ್ಪುರ ಆಸನಂ ಭಾಜಪೇತಿ ದಲೇನ ರಕ್ಷಿತಂ. ಮಧ್ಯಪ್ರದೇಶಸ್ಯ ದತಿ ಆಸನೆ ಕಾಂಗ್ರೆಸ್ ದಲಸ್ಯ ವಿಜಯಃ. ಬಿಹಾರಸ್ಯ ಬಾಂಕಿಪುರ ಆಸನೆ ಚ ಜನಸುರಾಜ ದಲಸ್ಯ ಪ್ರಶಾಂತ ಕಿಶೋರಃ ಅಗ್ರೇಸರಃ. ದಿಲ್ಲಿ ನ್ಯಾಯಾಲಯೇನ ಮಹಿಳಾ ಮಲ್ಲಯುದ್ಧ ಕ್ರೀಡಿಕಾನಾಂ ಯೌನ ಉತ್ಪೀಡನ ಪ್ರಕರಣೆ ಬ್ರಜಭೂಷಣ ಶರಣ ಸಿಂಹಃ ದೋಷಮುಕ್ತಃ ಕೃತಃ. ಭಾರತೆ ಪಂಚಲಕ್ಷಾಧಿಕೈಃ ಜನೈಃ ಅಂಗದಾನಸ್ಯ ಸಂಕಲ್ಪಃ ಗೃಹೀತಃ. ಅಂಗಪ್ರತ್ಯಾರೋಪಣ ಸಂಖ್ಯಾಯಾಂ ಭಾರತಂ ವಿಶ್ವೇ ತೃತೀಯಂ ಸ್ಥಾನಂ ಭಜತೆ. ಅಪಿ ಚ ಅಮೆರಿಕಾ ಇರಾನ್ ಚ ಅದ್ಯ ಕೂಟನೀತಿಕ ಶಾಂತಿ ವಾರ್ತಾಯಾಃ ಅಗ್ರಿಮ ಚರಣಂ ಆಯೋಜಯಿಷ್ಯತಃ ಇತಿ ಸಂಭಾವ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಲೋಕಸಭಾ ಸರ್ವೋಚ್ಚ ನ್ಯಾಯಾಲಯ ಸಂಶೋಧನ ವಿಧೇಯಕ 26,000 ಪಾರಿತಃ. ಅಸ್ಯ ವಿಧೇಯಕಸ್ಯ ಉದ್ದೇಶ್ಯಂ ಸರ್ವೋಚ್ಚ ನ್ಯಾಯಾಲಯಸ್ಯ ಅಧಿನಿಯಮೆ 45,000-21 ಸಂಶೋಧನಂ ವಿಧಾಯ ಉಚ್ಚತಮ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ 33 ವರ್ಧಯಿತ್ವಾ 37 ಯಾವತ್ ಕರಣೀಯಾ ಇತ್ಯಸ್ತಿ. ಅಸ್ಮಿನ್ನೇವ ವರ್ಷೆ ಮೈ ಮಾಸೆ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮು ಇತ್ಯನಯಾ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ 33 ಇತ್ಯತಃ 37 ಯಾವತ್ ವರ್ಧಯಿತುಂ ಕಶ್ಚನ ಅಧ್ಯಾದೇಶಃ ಪ್ರಖ್ಯಾಪಿತಃ. ಕೇಂದ್ರೀಯ ವಿಧಿ ನ್ಯಾಯ ಮಂತ್ರಿ ಅರ್ಜುನ ರಾಮ ಮೇಘವಾಲಃ ವಿಧೇಯಕಂ ಉಪಸ್ಥಾಪಿತವಾನ್. ಮೇಘವಾಲಃ ಪ್ರಾವೋಚತ್ ಯತ್ ಸರ್ವೋಚ್ಚ ನ್ಯಾಯಾಲಯೆ ಪ್ರತಿಲಂಬಿತಾನಾಂ ಪ್ರಕರಣಾನಾಂ ವರ್ಧಮಾನ ಸಂಖ್ಯಾಂ ನಿಧ್ಯಾಯ ಸಹೈವ ನ್ಯಾಯ ವ್ಯವಸ್ಥಾಂ ಚ ದೃಢೀಕರ್ತುಂ ಏಷಃ ವಿಧೇಯಕಃ ಆನೀತಃ. ಅತಃ ಪರಂ ಲೋಕಸಭಾ ಶ್ವಃ ಪ್ರಾತಃ 11:00 ಯಾವತ್ ಸ್ಥಗಿತಾ. ರಾಜ್ಯಸಭಾ ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಸಂಶೋಧನ ವಿಧೇಯಕ 26,000-21 ಪಾರಿತಂಗತಃ. ಸೂಕ್ಷ್ಮ ಲಘು ಮಧ್ಯಮೋದ್ಯಮ ವಿಕಾಸ ಅಧಿನಿಯಮೆ 26,000 ಅಗ್ರಿಮ ಸಂಶೋಧನಂ ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ವರ್ತತೆ. ಯೇನ ಧನ ಪರಿಶೋಧನ ವಿಳಂಬನಸ್ಯ ಸಮಾಧಾನಂ ಅಥ ಚ ವಿವಾದ ನಿವಾರಣ ಪ್ರಕ್ರಿಯಾಯಾಃ ಸರಳೀಕರಣಂ ಕರ್ತುಂ ಶಕ್ಯೇತ. ವಿಧೇಯಕಸ್ಯಾನುಸಾರಂ ಪ್ರತ್ಯೇಕ ಕೇಂದ್ರೀಯ ಸಾರ್ವಜನಿಕ ಕ್ಷೇತ್ರ ಸಂಸ್ಥೆಯ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಃ ಕ್ರೀತ ವಸ್ತೂನಾಂ ಸೇವಾನಾಂ ವಾ ಸರ್ವಾಣಿ ಪ್ರದೇಯಕಾನಿ ಟ್ರೆಡ್ ರಿಸಿವೇಬಲ್ಸ್ ಡಿಸ್ಕೌಂಟಿಂಗ್

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆ ಅಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ ಮಾಜಿ ಅಪರ ಕಾರ್ಯದರ್ಶಿ ಚರಣ್ ಸಿಂಗ್ ನೇತೃತ್ವದ ತಂಡ ಜಿಲ್ಲೆಯ ಬಾದಾಮಿ ತಾಲೂಕಿನ ಅನವಾಳ, ಕುಳಗೇರಿ ಕ್ರಾಸ್ ಹಾಗೂ ಆಲೂರು ಎಸ್ಕೆ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬಾದಾಮಿ ತಾಲೂಕಿನಲ್ಲಿ ಬಾಣಂತಿಯರು ಹಾಗೂ ಗರ್ಭಿಣಿಯರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಬಂಧಿತ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಹಕಾರ ಹಾಗೂ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸೂಚಿಸಿದ್ದಾರೆ. ಆರೋಗ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಕಣ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ತಡೆಗೆ ಜನಜಾಗೃತಿ ಮೂಡಿಸುವಂತೆ ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿಯಲ್ಲಿ ಮಾತನಾಡಿದ ಅವರು, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಯೋಜನೆ ಅಡಿ ರಾಜ್ಯಾದ್ಯಂತ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1,500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8 ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732

0: ಎರಡು ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 981,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ ಶೇ.85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಐಶ್ವರ್ಯ ತಂದೆ ಯಲ್ಲಪ್ಪ ಮಾದಾರ್ ಎಂಬ 20 ವರ್ಷದ ಯುವತಿಯು ತಾಳಿಕೋಟೆ ತಾಲೂಕಿನ ಮಿಣಿಜಿಗಿಯಿಂದ ಕಾಣೆಯಾಗಿದ್ದು, ಚೆಹರೆ ಗುರುತು ಹೀಗಿದೆ: ಗೋಧಿ ಮೈಬಣ್ಣ, ಉದ್ದುಮುಖ, ಸಾಧಾರಣ ತೆಳ್ಳಗೆ ಮೈಕಟ್ಟು ಹೊಂದಿದ್ದು, ಎತ್ತರ 5'6" ಇದ್ದು ಕನ್ನಡ ಭಾಷೆ ಮಾತನಾಡುತ್ತಾಳೆ. ಕಾಣೆಯಾದಾಗ ಗುಲಾಬಿ ಕಲರಿನ ಚೂಡಿದಾರ್ ಧರಿಸಿದ್ದು. ಈ ಚೇರಾಪಟ್ಟಿಯುಳ್ಳ ಯುವತಿಯ ಮಾಹಿತಿ ಇದ್ದಲ್ಲಿ ತಕ್ಷಣ ತಮ್ಮ ಸಮೀಪದ ಪೊಲೀಸ್ ಠಾಣೆ ಅಥವಾ ತಾಳಿಕೋಟೆ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ.

0: ಆಕಾಶವಾಣಿ ವಿಜಯಪುರ, ಸಮಯ 6:37 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದಿಂದ.
1: ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
2: ज्यादा बोनस अपनों के लिए सबसे सही RPLI, इससे बेहतर कुछ नहीं.
3: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
4: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಮೂರು ಕಾಲೇಜ್ನಲ್ಲಿ
6: ಚಿಂತಿಸ್ಬೇಡಿ,
5: ಫೀಸ್ ನೋಡು.
7: ಏನ್ ಸಮಾಚಾರ?
8: ಏನಾಯ್ತು?
6: ಫೀಸ್ನ ಟೆನ್ಷನ್?
7: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
3: RBI ಹೇಳುತ್ತೆ,
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ಅಕಾಲಿಕ ಮಳೆಗೆ ಮಿಂಚು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ಧ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ.

0: ವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಡ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ BWSSBಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶ್ಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ

0: ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ವಿಜಯಪುರ.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೆಟ್ ಸೋಪ್ ಮೈಸೂರ್ ಸ್ಯಾಂಡಲ್.

0: ಕಾಣಿಸ್ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಾನವರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ಕ್ರಿಯಾಶೀಲ ರೈತರಾದ ಶಿವಾನಂದ್ ಮಂಗಣ್ಣವರವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿ, ಸಾವಯವ ಕೃಷಿ, ಅರಣ್ಯ ಕೃಷಿ, ಬೀಜೋತ್ಪಾದನೆ, ಜೇನು ಕೃಷಿ ಮತ್ತು ಹೈನುಗಾರಿಕೆಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು. ಇವರು ತೋಟಗಾರಿಕೆ ಕೃಷಿಯಲ್ಲಿ ಯಶಸ್ವಿ ಕಂಡ ಇವರಿಗೆ ಹಲವಾರು ಪ್ರಶಸ್ತಿಗಳ ಲಭ್ಯವ. ಕೃಷಿ ಮೇಳದಲ್ಲಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಲಹೆಯನ್ನು ಹಂಚಿಕೊಂಡಿದ್ದುಂಟು. ಇವರಿಗೆ ರೈತರತ್ನ, ನೇಗಿಲ ಯೋಗಿ, ಕಾಯಕ ಯೋಗಿ, ಜೈ ಜವಾನ್ ಜೈ ಕಿಸಾನ್, ಶ್ರೇಷ್ಠ ರೈತ, ಅನ್ನದಾತ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭ್ಯವ. ಬನ್ನಿ, ಇವರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಶಿವಾನಂದ್ ಮಂಗಣ್ಣವರವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ರೀ, ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು.
1: ಶಿವಾನಂದ್ ಮಂಗಣ್ಣವರವರೇ, ತಮ್ಮ ಮೂಲ ವೃತ್ತಿ ಯಾವುದು?
2: ನನ್ನ ಮೂಲ ವೃತ್ತಿ ಶಿಕ್ಷಕ ವೃತ್ತಿ. ಕೃಷಿಯಲ್ಲಿ ನಮ್ಮ ಕುಟುಂಬ ಮೊದಲಿನಿಂದಲೂ ಕೃಷಿ ಪ್ರಧಾನವಾದಂಥ ಕುಟುಂಬ. ಆ ವೃತ್ತಿಯ ಜೊತೆಗೆ ಬಿಡುವಿನ ಸಮಯದಲ್ಲಿ ನಾನು ಕೃಷಿಯನ್ನು ಮಾಡ್ತಾಯಿದ್ದೀನಿ. ಮುಂಜಾನೆ 6 ಗಂಟೆಯಿಂದ ನಾನು ತೋಟಕ್ಕೆ ಹೋದ್ನಿ ಅಂತಂದರೆ 8 ಗಂಟೆವರೆಗೂ ನಾನು ತೋಟದಲ್ಲಿ ಕೆಲಸ ಮಾಡ್ತೀನಿ. ತೋಟದಲ್ಲಿ ಕೆಲಸ ಮಾಡಿ ಅಲ್ಲೇ ಬಾವಿಯೊಳಗೆ ಈಶಾಡಿ ಬರ್ತಕ್ಕಂಥ ಸಂದರ್ಭದೊಳಗೆ ಹಾಲನ್ನು ತೊಗೊಂಡು ನಾನು ಮನೆಗೆ ಬರೋದು ಮುಂಜಾನೆಯ ನನ್ನ ಕರ್ತವ್ಯ. ಅದರ ಜೊತೆಗೆ ನನ್ನ ಕೃಷಿ ನನ್ನ ಹವ್ಯಾಸ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂಥ ಹವ್ಯಾಸ ಇರ್ತವೆ. ಅದಕ್ಕೆ ನನ್ನ ಶಿಕ್ಷಣ ವೃತ್ತಿಯ ಜೊತೆಗೆ ನನ್ನ ಕೃಷಿ ಮಾತ್ರ ಬಹಳಷ್ಟು ಹವ್ಯಾಸ ಇರೋದರಿಂದ ನಾನು ಕೃಷಿಯನ್ನು ಮಾಡ್ತಾ ಇದ್ದೀನಿ ಸರ್.
1: ತಾವು ಹವ್ಯಾಸಿ ಕೃಷಿಕರು ಅಂತ ತಾವು ಹೇಳ್ತಾ ಇದ್ದೀರಿ. ತಾವು ಹವ್ಯಾಸಿ ಕೃಷಿಕರಾಗಿ ಈ ಕೃಷಿಯಲ್ಲಿ ಎಷ್ಟೋ ಸಾಧನೆಗಳನ್ನು ತಾವು ಮಾಡಿದ್ದೀರಿ. ಈಗ ತಾವು ಈ ಸಾವಯವ ಕೃಷಿಯನ್ನು ಮಾಡ್ತೀರಿ ಅಂತ ಕೇಳ್ಪಟ್ವಿ. ಈ ಸಾವಯವ ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ
2: ಸರ್? ನಾನು ಹೇಳಬೇಕಂದ್ರೆ ಇವತ್ತು ಭಾರತ ದೇಶದೊಳಗೆ ಭೂಮಿ ಕಡಿಮೆ ಆಗಕತ್ತದ, ಜನಸಂಖ್ಯೆ ಹೆಚ್ಚಾಗ್ಯದ.
1: ಹೌದು,
2: ಈ 100 ವರ್ಷ ಇದ್ದಂಥ ಜನಸಂಖ್ಯೆಗೆ ಈಗ ಭಾಳ ಹೆಚ್ಚಾಗ್ಯದ. ಭೂಮಿ ಮಾತ್ರ ಅಷ್ಟೇ ಅದ ಮತ್ತು ಕಡಿಮೆ ಆಗಕತ್ತದ. ಇವತ್ತು ರಸ್ತೆಗಳ ಅಗಲೀಕರಣ ಆಗ್ಲಕತ್ತವ, ಅರಣ್ಯ ಕೃಷಿ ನಾಶ ಆಗಕತ್ತದ, ಮತ್ತು ಫ್ಯಾಕ್ಟ್ರಿಗಳು ಹೆಚ್ಚಾಗ್ಯಾವ. ಅದ್ರ ಜೊತೆಗೆ ಊರುಗಳು ನಗರಗಳು ಹೆಚ್ಚೆಚ್ಚಾಗಿ ಕೃಷಿ ಭೂಮಿ ಕಡಿಮೆ ಆಗ್ಯದ. ಕಡಿಮೆ ಆಗಿದ್ದು ಒಂದು, ನಾವು ಆಹಾರವನ್ನು ಹೆಚ್ಚು ಒದಗಿಸುವುದು ಒಂದು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ವಿಷಮುಕ್ತವಾದ ಆಹಾರವನ್ನು ನಾವು ಕೊಡಬೇಕಾಗ್ಯದ. ವಿಷಮುಕ್ತ ಆಹಾರ ಕೊಟ್ಟರೆ ನಮ್ಮ ಜನ ಹೆಚ್ಚು ದಿನ ಬದುಕ್ತದೆ ಮತ್ತು ರೋಗ ಮುಕ್ತವಾಗಿ ಬದುಕಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ದೃಷ್ಟಿಯಿಂದ ನಾನು ಇವತ್ತು ಸಾವಯವ ಕೃಷಿಯತ್ತ ಹೆಜ್ಜೆಯನ್ನು ಇಟ್ಟಿದ್ದೀನಿ. ಸಾವಯವ ಕೃಷಿ ಮಾಡೋದು ಬಹಳಷ್ಟು ಕಠಿಣದ. ಯಾಕೆ ಕಠಿಣದ ಅಂತಂದರೆ ಇವತ್ತು ಕಡ್ಲಿ ತಿನ್ನೋದು ಎಷ್ಟು ಕಠಿಣದ, ಕೊಳಲು ಉದುದು ಎಷ್ಟು ಕಠಿಣದ, ಕಡ್ಲಿ ತಿನ್ಕೋತು ಕೊಳಲು ಉದುದು ಎಷ್ಟು ಕಠಿಣದ, ಅಷ್ಟೇ ಸಾವಯವ ಕೃಷಿ ಕಠಿಣದ. ಆದರೂ ಕೂಡ ನಾನು ಇವತ್ತು ಸಾವಯವ ಕೃಷಿನೇ ಮಾಡಬೇಕು. ನಾವು
1: ತಾವು ಮಾತಾಡ್ತಾ ಹೇಳಿದ್ರಿ ಈಗ ಸಾವಯವ ಕೃಷಿ ಮಾಡಿದ್ರೆ ಒಳ್ಳೆಯದು ಅಂಥೇಳಿ. ಈ ಸಾವಯವ ಕೃಷಿಯಿಂದ ಭೂಮಿಗೂ ಒಳ್ಳೆಯದು ಮತ್ತು ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ನಮಗೂ ಕೂಡ ಆರೋಗ್ಯವನ್ನು ಅಭಿವೃದ್ಧಿ ಆಗ್ತೈತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಸಾವಯವ ಕೃಷಿಯಲ್ಲಿ ತಾವು ಯಾವ ಯಾವ ಬೆಳೆಗಳನ್ನು ಬೆಳೆದಿರಿ
2: ಸರ್? ಮೊದಲಿಗೆ ಹೇಳಬೇಕಂದ್ರೆ ಸಾವಯವ ಕೃಷಿ ಕಷ್ಟ ಅಂತ ನಿಮ್ಗೆ ಹೇಳಿದೆ ನಾನು. ಸಾವಯವ ಕೃಷಿ ಒಳಗೆ ಕೆಲವೊಂದು ಪದ್ಧತಿಗಳನ್ನು ನಾವು ಅಳವಡಿಸ್ಬೇಕಾಗ್ತದೆ. ಈಗ ಯಾವ್ಯಾವ ಪದ್ಧತಿ ಅಂದ್ರೆ ಸಾವಯವದಾಗ ನಮಗೀಗ ಹೆಂಡಿ ಗೊಬ್ಬರ ಭಾಳಷ್ಟು ಸಿಗಂಗಿಲ್ಲ, ದನಗಳು ಕಡಿಮೆಗ್ಯಾವ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಕೆಲವೊಂದು ವಿಧಾನಗಳನ್ನು ನಾವು ಅಳವಡಿಸ್ಕೊಂಡೇವೆ. ಏನು ಅಳವಡಿಸ್ಕೊಂಡೇವೆ ಅಂತಂದರೆ ಕಾಲ್ಗೈ ಮಾಡೋದು ಅದು ಒಂದು ಸಾವಯವ ಪದ್ಧತಿನೇ. ಈ ವರ್ಷ ನಾವು ಜೋಳ ಬಿತ್ತಿದ್ದೇವೆ ಅಂದ್ರೆ ಮುಂದಿನ ವರ್ಷ ಗೋಧಿ ಬಿತ್ತೋದು, ಮುಂದಿನ ವರ್ಷ ಸೂರ್ಪಾನ್ ಬಿತ್ತೋದು, ಮುಂದಿನ ವರ್ಷ ಕಡ್ಲಿ ಬಿತ್ತೋದು. ಈ ರೀತಿಯಾಗಿ ಬದಲಾವಣೆ ಮಾಡೋದ್ರಿಂದ ಕೂಡ ಅದು ಒಂದು ಸಾವಯವ ಕೃಷಿ ಪದ್ಧತಿಯತ್ತೇ ನಾ ತಿಳ್ಕೊಂಡಿನಿ ವೈಯಕ್ತಿಕವಾಗಿ.
1: ಅಂದ್ರೆ ಪ್ರತಿ ವರ್ಷ ಬೆಳೆ ಪರಿವರ್ತನೆ ಆಗಬೇಕು.
2: ಪರಿವರ್ತನೆ ಆಗಲೇಬೇಕು. ಯಾಕೆ ಮನುಷ್ಯನಿಗೆ ಕೂಡ ಹೆಂಗೆ ಈಗ ಒಂದು ಊಟ ಉಂಡೇವತ್ತ ದಿನಾನು ಅದೇ ಉಣದ ಈಗ ಹೇಳ್ತಿರ್ತಾರೆ ಅಮಾಸಿಗೂ ಮೇರೆ ಬೇರೆ ಊಟ ಮಾಡ್ತಾರೋ ಅದು ಎಲ್ಲಾನು ಇದು ವೈಜ್ಞಾನಿಕವಾಗಿ ಸತ್ಯದದು. ಹಂಗೆ ಬೆಳಿಗ್ಗೆ ಕೂಡ ಕಾಲ್ಗೈ ಬಹಳ ಮುಖ್ಯದ, ಅದ್ರ ಜೊತೆಗೆ ಬಿಸಿಲು ಬಹಳ ಮುಖ್ಯದ, ಅದ್ರ ಜೊತೆಗೆ ಗಾಳಿ ಬಹಳ ಮುಖ್ಯದ, ಅದ್ರ ಜೊತೆಗೆ ನೀರು ಬಹಳ ಮುಖ್ಯದ. ಮನುಷ್ಯನಿಗೆ ಏನೇನು ಅವಶ್ಯಕತೆ ಅದೋ ಆ ಬೆಳೆಗಳಿಗೂ ಕೂಡ ಅವಶ್ಯಕತೆ ಅದ ಅವಸರ. ಅದಕ್ಕಾಗಿ ಬೆಳೆ ಪರಿವರ್ತನೆ ಮಾಡೋದು ಒಂದು ಸಾವಯವ. ಎರಡನೇದ್ದು ಏನಂದ್ರೆ ಬೇಸಿಗೆ ಸಮಯದೊಳಗೆ ನಾವು ನೇಗಿಲು ಹೊಡೆದು ಉಳುಮೆ ಮಾಡಿ ಬಿಡ್ತೇವಲ್ಲ ಅದು ಬಿಸಿಲಿನ ಇದರದಿಂದ ಸೂರ್ಯನ ಕಿರಣದಿಂದ ಅಲ್ಲಿ ಶಕ್ತಿ ಹೆಚ್ಚಾಕದ ಭೂಮಿ ಒಳಗೆ, ಅದು ಒಂದು ಸಾವಯವ ಪದ್ಧತಿನೇ. ಮೂರನೇದ್ದು ಏನತ್ತಂದ್ರೆ ಹೊಲದಲ್ಲಿರ್ತಕ್ಕಂಥ ಕಳೆಗಳನ್ನು

0: ಇವು ಏನು ಕಳೆ ನಾಶಕವನ್ನು ನಾವು ಹೊಡಿತೇವೆ, ಹೊಡಿಬಾರ್ದು ಅದನ್ನು. ನಾವೇನು ಮಾಡ್ತೇವೆ ಅದನ್ನು ಅಲ್ಲೇ, ಈಗೇನು ಸಾಕಷ್ಟು ಯಂತ್ರೋಪಕರಣಗಳು ಬಂದಾವ, ವಿಜ್ಞಾನಿಗಳು ಸಾಕಷ್ಟು ಯಂತ್ರಗಳನ್ನು ಕಂಡುಹಿಡ್ದಾರೆ. ಅವಾಗೆಲ್ಲ ನಾವು 10 ದಿನ ನಾವು ಸದಿ ತೆಗೆಯಂಥದ್ದು 1 ತಾಸಿನೊಳಗೆ ಮಷಿನ್ ಕತ್ತರಿಸಿ ಹೋಗದು ಬಿಡ್ತದೆ. ಅಂಥ ಮಷಿನ್ಗಳ ಉಪಯೋಗ ಮಾಡಿಕೊಂಡು ಅಲ್ಲೇ ಕತ್ತರಿಸಿ ಹೋಗಿತಕ್ಕಂಥದ್ದು, ರೂಟ್ರ್ ಹೊಡಿದಾಗಿರ್ಬೋದು, ಅಲ್ಲಿಂದ ಹುಲ್ಲು ಕತ್ತರಿಸೋದಾಗಿರ್ಬೋದು, ಇದನ್ನು ಮಾಡಿ ಏನು ಮಾಡಬೇಕು, ಅಲ್ಲಿದಲ್ಲೇ ಮರ್ಚಿಂಗ್ ಮಾಡಬೇಕು. ಇನ್ನೊಂದು ಅದನ್ನು ಹಾಕೋದ್ರಿಂದ, ಅದನ್ನು ಅಲ್ಲೇ ಕಿತ್ತಿ ಬಡ್ಡಿಗೆ ಹೋಗಿದ್ರಿಂದ ಏನಾಗ್ತದೆ ಅಂದರೆ, ಒಂದು ನೀರಿನ ಉಳಿತಾಯ ಆಗ್ತದೆ, ತೇವಾಂಶ ಹಿಡಿತದೆ. ಎರಡನೇದ್ದು ಅಲ್ಲಿ ಎರೆಹುಳು ಗೊಬ್ಬರಗಳು ಪ್ರಾರಂಭ ಆಗ್ತವೆ, ಅಲ್ಲಿ ಎರೆಹುಳು ಗೊಬ್ಬರ ತಯಾರಾಗ್ತದೆ ಭೂಮಿಗೆ. ಅದನ್ನು ಒಂದು ಸಾವಯವ ಪದ್ಧತಿನೇ,
1: ಅದೇ ಮಣ್ಣು ಮತ್ತೆ ಫಲವತ್ತತೆ ಆಗುತ್ತೆ,
0: ಫಲವತ್ತತೆ ಆಗ್ತದ್ರಿ. ಅದಕ್ಕೆ ಒಟ್ಟು ಕಡ್ಡಿ ಮರಿಬೇಕು ನೋಡ್ರಿ ಎಲ್ಲರೂ. ಕಡ್ಡಿ ಡಬ್ಬಿ ಒಟ್ಟು ತೊಗೊಂಡು ಹೊಲಕ್ಕೆ ಹೋಗಬಾರ್ದು ಯಾರು ಹೋದ್ರೂ ಕೂಡ. ಏನು ಕಸ ಸಿಗ್ತದೆ, ಯಾರೊಬ್ಬ ಮಗಲು ಸುರ್ತಿದ್ನಂದ್ರೂ ಅದನ್ನು ತಂದು ನಿಮ್ಮ ಹೊಲದಾಗೆ ಹೋಕೊಂಡು ನಮ್ಮ ಹೊಲದಾಗೆ ಹೋಕೊಂಡು ನಾವು ಅದನ್ನು ಬಡ್ಡಿಗೆ ಹಾಕಿ ಸಾವಯವ ಕೃಷಿಯನ್ನು ಮಾಡಬೇಕು. ಇನ್ನೊಂದು ಏನಂದರೆ, ಒಂದು ಸಲ ನಾವು ಪೂರ್ವ ಪಶ್ಚಿಮ ಆಗಿ ಈ ವರ್ಷ ಬಿತ್ತದೆ, ಒಂದು ಎರಡನೇದು ಉತ್ತರ ದಕ್ಷಿಣ ಬಿತ್ತಬೇಕು ಅಂದ್ರೆ ಜಾಗ ಕೂಡ ಬದಲಾವಣೆ ಆಗ್ತದೆ. ಜಾಗ ಬದಲಾವಣೆ ಆಗೋದ್ರಿಂದ ಕೂಡ ಅದು ಒಂದು ಸಾವಯವ ಪದ್ಧತಿನಿ ಅಂತ ತಿಳ್ಕೊಂಡಿನಿ. ಇದು ಎಲ್ಲನೂ ಮಿಕ್ಕಿ ಮತ್ತು ನಾವು ಹೆಂಡಿ ಗೊಬ್ಬರನೇ ಹಾಕಬೇಕು. ನಮ್ಮ ಹತ್ರ ಹೆಂಡಿ ಗೊಬ್ಬರ ಕಡಿಮೆ ಅದ, 10-20 ಎಕರೆ ಜಮೀನಿಗೆ ಹ್ಯಾಂಗೆ ಮಾಡಬೇಕು ಅಂತಂದ್ರೆ, ನಾವು 4 ಆಳು ಹೆಚ್ಚಿಗೆ ಹೋಗಲಕ್ಕೆ ಈಗ ಸಣ್ಣ ಟ್ಯಾಕ್ಟರ್ನೊಳಗೆ ಹಾಕ್ಕೊಂಡು ಆ ಬೆಳೆ ಏನೇನು ನಾವು ಬಿತ್ತಬೇಕಂತಿರ್ತೇವೆ ಅಲ್ಲಿ ಏನು ಹೇಳ ಹೊಡೆದಿರ್ತೇವೆ. ಈಗ ಹತ್ತಿಗೆ ಹೇಳ ಹೊಡೆದ ಒಂದು ಗೆರಿ ಹಾಕಿಸಿಂದ ಈಗ ನಾವು ಬೋಧ ಹಾಕಿ ಬಿಡ್ತಿರ್ತೇವಲ್ಲ, ಅದರದೇ ಬೋಧನೊಳಗೆ ಹಾಕೋ ತೊಗೋಬೇಕು. ಅಂದ್ರೆ 1 ಎಕರೆಗೆ 4 ಟ್ಯಾಕ್ಟರ್ ಹಾಕೋದು ಒಂದೇ ಟ್ಯಾಕ್ಟರ್ನೊಳಗೆ ಹೋಗಿಬಿಡ್ತದೆ ಅದು. ಅಂದ್ರೆ ನೇರವಾಗಿ ಬೇರಿಗೆ ಅದು ಆ ಸಾವಯವ ಗೊಬ್ಬರ ಅಲ್ಲಿ ಹೋಗ್ಬಿಡ್ತದೆ.
1: ಅಂದ್ರೆ ಈ ಸಾಲ ಕೊರೆದಿರ್ತೇವಲ್ಲ ಆ ಸಾಲಿನಲ್ಲಿ ಹಾಕಿದ್ರ ಅಂದ್ರೆ ನಾವು ಹೆಚ್ಚಿಗೆ ಗೊಬ್ಬರವನ್ನು ಹಾಕೋ ತಪ್ಪತತಿ, ಮತ್ತೆ ನೇರವಾಗಿ ಆ ಗಿಡದ ಬೇರುಗಳಿಗೆ ನಾವು ಆಹಾರವನ್ನು ಕೊಟ್ಟಂಗೆ
0: ಅದಕ್ಕೆ ಉಳಿತಾಯ ಆಗ್ತದೆ. ಈ ಪದ್ಧತಿಯನ್ನು ಕೂಡ ನಾವು ಅಳವಡಿಸ್ಬೇಕು. ಯಾಕಂದ್ರೆ ಈಗೆಲ್ಲ ಸಾಕಷ್ಟು ನೋಡ್ರಿ, ಸರ್ಕಾರ ಕೂಡ ಹೊಸ ಹೊಸ ತರಬೇತಿಗಳನ್ನು ಕೊಡ್ತಾರ. ಈಗ ನಮ್ಮ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದೊಳಗೆ ಎಕ್ಸ್ಟೆನ್ಷನ್ದೊಳಗೆ ಅಲ್ಲೆಲ್ಲ ಮತ್ತು ಆತ್ಮ ಯೋಜನೆಯವರಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ವಿದ್ಯಾಧಿಕಾರಿಗಳು, ಅಲ್ಲಿನ JD ಸಾಹೇಬರು, ಜಾಯಿಂಟ್ ಡೈರೆಕ್ಟರ್ ಸಾಹೇಬರು, DD ಅವರು, AD ಅವರು ಸಾಕಷ್ಟು ತರಬೇತಿಗಳನ್ನು ಕೊಡಾಕತ್ತಾರೆ ಈಗ. ಅವು ಮತ್ತು ಸೋಮವಾರ ಬಿಡುವು ಇರ್ತದೆ, ಸೋಮವಾರ ಹಾಕೊಂಡಿರ್ತಾರೆ. ರೈತರಿಗೆ ಭಾಳಷ್ಟು ಈಗ ಅನುಕೂಲ ಆಗತ್ತೆ. ಮೊದಲು ಏನು ಮಾಡ್ತಿದ್ರು ಅಂತಂದ್ರೆ, ರೈತರೇ ಅಲ್ಲಿಗೆ ಹೋಗಿದ್ರು, ಈಗ ವಿಜ್ಞಾನಿಗಳೇ ನಮ್ಮ ಹೊಲಕ್ಕೆ ಬರ್ಲಾಕತ್ತಾರ. ಅವರು ಬಂದು ಈಗ ಹೇಳ್ತಾರೆ ಯಾಕಂತಂದ್ರೆ, ಅವ್ರಿಗೆ ಕೂಡ ಒಂದು ಕರುಣೆ ಅದ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಹೆಚ್ಚು ಆಹಾರವನ್ನು, ಈಗ ನಾವು ಸಾಕಷ್ಟು ಬೆಳೆಗಳನ್ನು ಬೆಳೆಯದಷ್ಟೇ ರೈತರ ಆದಾಯ ದ್ವಿಗುಣ ಆಗಬೇಕು ನಮ್ಮದು ಅಂದರೆ ರೈತ ಬದುಕಲಿಕ್ಕೆ ಸಾಧ್ಯ ಅದ. ರೈತರ ಆದಾಯ ದ್ವಿಗುಣ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಬೇಕು, ಹೊಸ ಹೊಸ ಬೀಜಗಳನ್ನು ನಾವು ಉತ್ಪಾದನೆ ಮಾಡ್ಕೋಬೇಕು. ಅಂದರೆ ಅವಾಗೆಲ್ಲ ಜವಾರಿ ಬೀಜದ್ದು, ಈಗೆಲ್ಲ ಹೈಬ್ರಿಡ್ ಬೀಜ 3 ತಿಂಗಳದಾಗ ಬರುವ ಬಂದಾವು. ಅಂದರೆ ಹೆಚ್ಚು ಉತ್ಪಾದನೆ ಮಾಡಿದ್ರೆ ನಮಗೆ ಲಾಭದಾಯಕ ಅದ ರೈತರಿಗೆ ಅಂತೇಳಿ ನಾವು ಅದನ್ನು ಆ ಪದ್ಧತಿಯನ್ನು ಅಳವಡಿಸ್ಕೋತೀವಿ.
1: ಅಂದ್ರೆ ಖರ್ಚುನು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಬರಬೇಕು.
0: ಹಾ, ಇದು ಬಹಳ ಮುಖ್ಯ ಸರ್. ರೈತರಿಗೆ ನೋಡ್ರಿ ಏನು ಬಂದರೂ ಕೂಡ ಪಟ್ಟನೆ ಕಿಸಾನ್ ಖಾಲಿನೇ ಆಗಿಬಿಡ್ತದೆ. ಆಳುಗಳ ಪಗಾರ ಹೆಚ್ಚಾಗ್ಯಾವ, ಸಿಕ್ಕಾಪಟ್ಟಿ ಬೀಜ ಗೊಬ್ಬರದ ಹಣಿ ಹೆಚ್ಚಾಗ್ಯದ. ಆ ಗೊಬ್ಬರದ ಹಣಿ ಹೆಚ್ಚಾಗ್ಯದಂದ್ರೆ ಮನುಷ್ಯ ನೋಡ್ರಿ, ಈಗ ಉದಾಹರಣೆಗಾಗಿ ಲಾಕ್ಡೌನ್ ಬಿತ್ತು, ಆ ಸಂದರ್ಭದಲ್ಲಿ ನಾವು ಹೆಂಗೆ ಬದುಕಬೇಕು ಹಂಗೆ ಬದುಕೇ ಇಲ್ಲ ಇವತ್ತು. ಅದಕ್ಕೆ ನಾವು ಹೆಚ್ಚು ಆ ಖರ್ಚನ್ನು ಮಾಡಿದೆ, ಆದಾಯ ಹೆಚ್ಚು ಮಾಡ್ಕೊಳ್ತಕ್ಕಂಥ, ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು, ಅದಕ್ಕೆ ಹೊಂದಾಣಿಕೆ ಆಗಬೇಕು.
1: ಅಂದ್ರೆ ನಮ್ಮಲ್ಲಿ
0: ನಾವು ನೋಡ್ರಿ, ಒಂದು ಹಿರಿ ಆಕಳು ಇರ್ತದೆ, ಹಿರಿ ಎತ್ತ ಇರ್ತದೆ, 8 ದಿನ ಇರ್ತದೆ, ಅದು ಅದ್ರ ಜೊತೆ ಗೆಳೆತನ ಬೆಳೆಸಬೇಕು. ಹಂಗೆ ನಾವು ಭೂಮಿ ಜೊತೆ ಗೆಳೆತನ ಬೆಳೆಸಬೇಕು, ರೈತರ ಜೊತೆ ಗೆಳೆತನ ಮಾಡಬೇಕು, ವಿಜ್ಞಾನಿಗಳ ಜೊತೆ ಗೆಳೆತನ ಬೆಳೆಸಿ ನಾವು ಹೆಚ್ಚು ಆದಾಯವನ್ನು ಪಡೀಲಿಕ್ಕೆ ಮಾಡ್ಕೋಬೇಕು ನಾವೆಲ್ಲ.
1: ಅಂದ್ರೆ ತಾವು ಏನು ಹೇಳ್ತಾ ಇದ್ದೀರಿ ಅಂದ್ರೆ, ನಮ್ಮಲ್ಲಿ ಇರುವಂತಹ ಪಳಿಯುಳಿಕೆಗಳು ಅಂದ್ರೆ ಈ ಕಸ ಆಯ್ತು, ಏನು ಅಂದ್ರೆ ಗೊಂಜಾಳ ದಂಟ, ತೊಗರಿ ಕಟ್ಟಿಗೆ, ಇವೆಲ್ಲ ಸುಡಬಾರ್ದು.
0: ಕಬ್ಬಿನ ರಾವದಿ
1: ಯಾವುದು ಸುಡಲಾರ್ದ, ಒಂದು ಹೊಲದಲ್ಲಿ ಅದನ್ನೇ ವಾಪಸ್ ಮಲ್ಚಿಂಗ್ ಮಾಡಿದ್ರೆ ಅದು ಒಂದು ಕಳೆದು ಗೊಬ್ಬರವಾಗಿ ಅದೇ ನಮ್ಮ ಬೆಳೆಗಳಿಗೆ ಬಂದು ಅಲ್ಲೇ ನಮ್ದು ಗೊಬ್ಬರ ತಯಾರಾಗತ್ತೆ, ಗೊಬ್ಬರಕ್ಕೆ ಖರ್ಚು ಮಾಡುವಂತ ಹಣ ಉಳಿತೈತಿ ಅಂತ ಹೇಳ್ತಾ ಇದ್ರಿ.
0: ಉಳಿತದ್ರಿ. ಈಗ ನೋಡಿ, ನಾ ಎಷ್ಟೋ ಸಲ ನಾನು ಈಗ ನೋಡಿ, ಮೊನ್ನೆ ನಾನು 40-45 ಗಂಟೆ ತನಕ ನಾ ಇದು ಬೆಳೆದಿನಿ, ಗೋಧಿ ಬೆಳೆದಿನಿ. ಅಸಾಧ್ಯ ಆದಂಥದ್ದು ಬೆಳೆದೇ ನನ್ನ ಹವ್ಯಾಸ. ಒಟ್ಟು ಯಾವಾಗ ಸಾಧ್ಯ ಇರುವುದಿಲ್ಲ ಅದನ್ನು ಬೆಳಿಬೇಕಂತೇಳಿ ನಾನು ಆಸೆ ಇರ್ತದೆ. ಅದನ್ನೆಲ್ಲ ಮೊಳಕಾಲು ತೊಡಿಮಠ ಹುಲ್ಲಿತ್ತು, ಏನು ಮಾಡ್ಬೇಕಂದ್ರೆ ಎಲ್ಲರೂ ಊರಿಗೆ ಹೆಚ್ಚಲಾಗತ್ತಿದ್ರು, ಅವ್ರಿಗೆ ಹೇಳಿದೆ ಹೆಚ್ಚು ಬೆಳೆತ್ತೆ ಕಿಶಿಂದ. ನಾ ಎಲ್ಲ ರೂಟ್ರು ಹೊಡೆದೆ, ಮೊದಲು ಕತ್ತರಿಸಿದೆ, ಕತ್ತರಿಸಿ ಏನು ಮಾಡಿದೆ, ಜೋಡ್ಪಾಳ ಎಂಗ್ಲಿ ಹೊಡೆದು ಅದನ್ನು ಮುಚ್ಚಿಬಿಟ್ಟಿನಿ. ಅದು ಬ್ಯಾಸಗಿ 2 ತಿಂಗಳದೊಳಗೆ ಅದು ಅಗದಿ ಹುರಿದಂಗೆ ಆಗಿಬಿಟ್ಟದ. ಈಗ ರೂಟ್ರು ಹೊಡೆದು ಬಿಟ್ಟಿನಿ, ಮತ್ತೆ ಸದ್ಯ ಅದಕ್ಕೆ ಹತ್ತಿ ಹಾಕಿಬಿಡ್ತೇವೆ ನಾವು. ಅಂದ್ರೆ ಏನು ಮಾಡ್ಬೇಕಂದ್ರೆ, ಏನೂ ವೇಸ್ಟ್ ಮಾಡಬಾರ್ದು, ಯಾವುದೂ ವೇಸ್ಟ್ ಆಗಂಗಿಲ್ಲ. ಈಗ ನಮ್ಮ ಭೂಮಿಯಲ್ಲಿರ್ತಕ್ಕಂಥ, ಅದು ನಾವು ಇನ್ನೊಂದು ವಿಷಯವನ್ನು ನಾವು ಪಕ್ಕಾ ಗಮನದಾಗಿಟ್ಟು, ನಮ್ಮಲ್ಲಿರ್ತಕ್ಕಂಥ ಮಣ್ಣು ಜೀವ ಇದ್ದಂಥ ಮಣ್ಣು, ಇದಕ್ಕೆ ಜೀವದ ಸದ್ದು ಭಾರಿ. ಈ ಇಸ್ರೇಲ್ದೊಳಗೆ, ಈಗ ಪಂಜಾಬ್ದೊಳಗೆ, ಈಗ ಗಂಗಾವತಿ ಗೋರಿಯಲ್ಲಿ ಎಲ್ಲ ಒಟ್ಟು ಈಗ ಏನು ಬೆಳಿಲಾರ್ದಂಗೆ ಹಾಕುತ್ತದೆ ಅದು ಮಣ್ಣು. ಇಲ್ಲೇ ನಾವು ಈ ಕಡೆ ತೀರದಾಳಪದ ಹೋದ್ರೆ ಅವಾಗ 100 ಟನ್ ಕಬ್ಬು ಬೆಳೀತಿದ್ರು, ಈಗೆಲ್ಲ 20 ಟನ್ಗೆ ಬಂದುಬಿಟ್ಟಾರೆ. ಭೂಮಿ ಹಾಳು ಮಾಡ್ಕೊಂಡ್ಬಿಟ್ಟು

0: ಯಾಕಂದ್ರೆ ಎಲ್ಲರೂ ಯೂರಿಯಾ ಡಿ ಎ ಪಿ ಒಗೆದು ಭೂಮಿ ಹಾಳು ಮಾಡಿಬಿಟ್ಟಾರ. ಸತ್ತ ಭೂಮಿ ಒಳಗೆ ಇಸ್ರೇಲ್ದವರು ಹೆಚ್ಚು ಬೆಳೀತಾರಂತ ಅವ್ರ ಹೆಸರು ಹೇಳ್ತೇವೆ. ಭಾರತದ್ದು ನಾವು ಯಾಕೆ ಹೇಳಬಾರ್ದು? ನಮ್ಮ ಹತ್ರ ನೋಡ್ರಿ ಭಾರಿ ಜೀವಂತ ನೋಡ್ರಿ, ಹೆಣ ಉಳಿದ್ರೆ ಹೆಣ ಚಿಗಿತಕ್ಕಂಥ ಭೂಮಿ ಅದ ನಮಗೆ, ಮತ್ತು ಹುರಿದು ಬಿತ್ತಿದ್ರೆ ನಾಟಂಥ ಭೂಮಿ ಅದ ನಮ್ಮ ಮತ್ತೆ. ಅಂತ ಇಟ್ಟುಕೊಂಡು ಕೂಡ ನಾವು ನಾಳೆ ಹೊತ್ತೊಂಟರು ನಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಏನಾದರೂ ಭೂಮಿಯನ್ನು ಬಿಟ್ಟು ಹೋಗಬೇಕು ಅಂತ ಆಸೆ ಇದ್ರೆ ಸ್ವಲ್ಪ ಸ್ವಲ್ಪ ಬಿಡ್ರಿ. ನಾ ಇವತ್ತು 100 ಚೀಲ ಹಾಕ್ತಿದ್ರಿ ಗೊಬ್ಬರ ಆದ್ರೆ 50 ಹಾಕ್ರಿ 25 ಹಾಕ್ರಿ ಎಲ್ಲ ಬಿಟ್ಬಿಡ್ರಿ. ಯಾಕಂದ್ರೆ ಒಬ್ಬ ವ್ಯಸನ ಮುಕ್ತ ಆಗ್ಬೇಕಾದ್ರೆ ಒಮ್ಮೆ ಬಿಡಂಗಿಲ್ಲ, ಹ್ಞೂ ಓತೀನಿ ನಾನು ಒಪ್ಕೋತೀನಿ. ಅವಾಗ 40 ವರ್ಷದಿಂದ ಎಲ್ಲಿ ಗೊಬ್ಬರ ಇತ್ತು? ಗೊಬ್ಬರ ಇದ್ದಿದ್ದಿಲ್ಲ ಅವಾಗ, ಅವಾಗೆಲ್ಲ ಬದುಕಿದ್ರಿಲ್ಲ ಜನ. ಈಗ ಹೊಸ ಹೊಸ ಬೀಜಗಳು ಬಂದಾಗ ಹೆಚ್ಚೆಚ್ಚಿಗೆ ಬೆಳೀತದೆ. ನಾವು ಆದಷ್ಟು ಬಿಟ್ಕೋತ ಬಂದು ಅದನ್ನು ಶೂನ್ಯ ಮಾಡಬೇಕು. ನೀವು ಒಂದು ವೇಳೆ ಶೂನ್ಯ ಮಾಡ್ಲಿಕ್ಕೆ ಅದು ತಾನೇ ಶೂನ್ಯ ಹಾಕದ್ ಈಗ ಆಲಕತ್ತದಲ್ಲ, ನಿಮಗೆಲ್ಲ ಗೊತ್ತದೆ. ಗೊಬ್ಬರ ರೇಟ್ 1000 ರೂಪಾಯಿ ಇದ್ದಿದ್ದೆ 5000 ಆಲಕತ್ತದ. ಇದು ಮಾಡೋರಿ ನೀವೇ ಬಿಟ್ಟು ಬಿಡ್ತೀರಿ ಅಲ್ಲಿ.
1: ಅಂದ್ರೆ ತಮ್ಮ ಮಾತಿನಿಂದ ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ತಮ್ಮಲ್ಲಿರುವಂತ ಕಸವಣ್ಣ ಅದನ್ನೇ ರಸವಣ್ಣಾಗಿ ಪರಿವರ್ತನೆ ಮಾಡ್ಕೊಂಡು ಕೃಷಿ ಮಾಡ್ಬೇಕಂದ್ರೆ ತಾವು ಹೇಳ್ತಾ ಇದ್ದೀರಿ. ಅದೇ ರೀತಿ ಈಗ ಸಾವಯವ ಕೃಷಿಯಲ್ಲಿ ತಾವು ಯಾವ ಯಾವ ಬೆಳೆಗಳನ್ನು ಬೆಳೆದಿರಿ
0: ನೋಡ್ರಿ? ನಾನು ಫಸ್ಟಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಸಾವಯವ ಕೃಷಿಯಿಂದ ಪ್ರಾರಂಭ ಮಾಡಿದ್ದು TS3R ತೊಗರಿಗೆ. ನಾನು ನಮ್ಮಲ್ಲಿ ಇಲ್ಲಿ ಬೀಜ ನಿಗಮ ಅಂತ ಹೇಳಿ ಒಂದು ಬೀಜ ನಿಗಮ ಅದ, ರೈತರಿಗೆ ಇವೆಲ್ಲ ಗೊತ್ತಿರಬೇಕು. ಮೊದಲ ಬೀಜ ನಿಗಮಕ್ಕೆ ನಾನು ಹೋದಾಗ ಬೀಜ ನಿಗಮದಾಗ ಅವಾಗ ಬಿರಾದಾರ ಸಾಹೇಬ್ರ ಇದ್ರು, ಅವ್ರು ನಮಗೆ ನೀವೊಬ್ಬ ಅಗದಿ ಓದಬಲ್ಲ, ಈಗ ಎಲ್ಲರೂ ಓದಿ ಕೃಷಿ ಮಾಡ್ಬೇಕು ಇದೊಂದು ಹೇಳ್ತೇನೆ ರೀ. ದಾಡ್ರಿದ್ದವ್ರು ಕೃಷಿಗೆ ಹಚ್ತಿದ್ರು, ಈಗ ಓದಿಸಿ ಕೃಷಿ ಮಾಡಬೇಕು. ಅಂತ ಒಂದು ವ್ಯವಸ್ಥೆ ನಾವು ಕಲ್ಕೋಬೇಕು ಇವತ್ತು.
1: ಅಂದ್ರೆ ಕೃಷಿನೇ ಒಂದು ಯೂನಿವರ್ಸಿಟಿ
0: ಆಗಿಬಿಟ್ಟಿದೆ. ಹೌದು, ಅದು ಬಹಳ ಮುಖ್ಯ ಅದು ಸದ್ದ. ಅವಾಗ ಏನ್ ಮಾಡಿದ್ರು, ನನಗೆ ಇಲ್ಲ ನಿನಗೆ ಬೀಜ ಮಾಡಕ್ ಕೊಡ್ತೀನಿ ಅಂದ್ರು. ಅವಾಗ ಬೀಜದ ಬಗ್ಗೆ ನಾಲೆಜ್ ಇದ್ದಿದ್ದಿಲ್ಲ ನನಗೆಲ್ಲ. ಇದಕ್ಕೂ ಹೈದರಾಬಾದ್ ಕಿಕ್ರಿ ಸಾಟೋದು ಕರ್ಕೊಂಡು ಹೋಗಿದ್ರು, ಅವಾಗೆಲ್ಲ ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಬಂದೇವೆ ನೋಡಿ ಬಂದೇವೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ ಬೀಜೋತ್ಪಾದನೆ ಮಾಡುವೊಳಗೆ TS3R ತೊಗರಿ ಕೊಟ್ಟರು. ಫಸ್ಟಿಗೆ ನನಗೆ ಫೌಂಡೇಶನ್ ಕೊಟ್ಟರು. ಮುಂದಿನ ವರ್ಷ ಮಾತ್ರ ನಾನು ಅಗದಿ ಸರಿಯಾಗಿ ಬೆಳೆದೆ. ಅವರೆಲ್ಲ ತೋಟಕ್ಕೆ ಬಂದರು, ನಾನು ನೋಡಿದ್ರು ನಾ ಏನು ಮಾಡಿದೆ ಪದ್ಧತಿ ಅಂತಂದ್ರೆ, ಆ ಸಂದರ್ಭದೊಳಗೆ ಈ 12 ಫುಟಿನ ಲೈನ್ ಮಾಡಿದ್ದೆ. ಎಲ್ಲರೂ ನನಗೆ ಹುಚ್ಚಂದ್ರು, ಏನು ಹಿಟ್ಟಾಗಲ್ಲ ಲೈನ್ ಮಾಡ್ಕೊಂಡು ಏನು ಬಿತ್ತಾನಿವ ಬೆಳಿತಾನಿವ ಅನ್ನೋರು. ನನಗೆಲ್ಲ ಗೊತ್ತಿತ್ತದ, ಯಾಕಂದ್ರೆ ನಮ್ಮ ಭೂಮಿ ಭಾಳ ಚಲೋ ಅದ. 12 ಫುಟಿನ ಲೈನ್ ಮಾಡಿ ಅದರೊಳಗೆ ಜಿಗ್ಜಾಗ್ ಟೈಪ್ನೊಳಗೆ 1 ಫೂಟಿಗೆ ಒಂದೊಂದು ಅಗಿ ಉರ್ಕೋತು ಇದೆ, ಕೊಡ್ಲಿಕ್ಕಾವಿನ ಪಿಂಡ್ ಆಗಿತ್ತದು. ಆ ರಾಶಿ ಮಿಷನ್ ಅವ್ರು ಬಂದ್ರೆ ನಡೀಲಿಲ್ಲ, ಭಾಳ ಹಿಂದ್ರಾಗಡೆ ಅಂತ ತುದಿ ಕೊಯ್ದು ರಾಶಿ ಮಾಡಿದೆವು. ಅವಾಗೆಲ್ಲ DD ಬಂದವರು, ಚಂದನ್ TV ಅವರು ಬಂದು ಅದನ್ನೆಲ್ಲ ಪ್ರಸಾರ ಮಾಡಿದ್ರು. ಆ ಸಂದರ್ಭದೊಳಗೆ ಎಕರೆಗೆ 12 ಕ್ವಿಂಟಲ್ ಬೆಳೆದಿದ್ದೆ, ಅದು ನನಗೆ ಈಗ ಸಾಧ್ಯ ಹಾಕೋದಿಲ್ಲ, ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ TS3R ಬೆಳೆದೆ. ಬೆಳೆದು ಮುಂದಿನ ವರ್ಷ ನನಗೆ ಫೌಂಡೇಶನ್ ಕೊಟ್ಟರು. ಫೌಂಡೇಶನ್ ಅಂದ್ರೆ ಅವ್ರು ಕೊಟ್ಟಂಥ ಬೀಜವನ್ನು ಅವರಿಗೆ ಒಯ್ದು ಕೊಟ್ಟು ಅಲ್ಲಿ ಮತ್ತೆ ಟೆಸ್ಟಿಂಗ್ ಆಗ್ತದ್ರಿ. ಇಲ್ಲಿ ಟೆಸ್ಟಿಂಗ್ ಮಾಡಿ ಅವ್ರು ಏನು ಮಾಡ್ತಾರೆ, ಬೀಜವನ್ನು ಸ್ವಚ್ಛ ಮಾಡಿ ಅವು ಸಬ್ಸಿಡಿ ಕೊಡ್ತಾರೆ, ಅವರು ಗೌರ್ಮೆಂಟ್ ಕೊಡ್ತಾರೆ. ಅವ್ರು ಹಂಗೆ ಮೊದಲ ಫೌಂಡೇಶನ್ ಮಾಡಿದೆ. ನಂತರ ಬೀಡ್ರ್ ಸೀಡ್ ಅದಕ್ಕಿಂತ ಮೊದಲು ಇದ್ದಿದ್ದು. ಬೀಡ್ರ್ ಸೀಡ್ ಆಗಿಂದ ಫೌಂಡೇಶನ್ ಹಾಕೋದು, ಫೌಂಡೇಶನ್ ಆಗಿಂದ ಸರ್ಟಿಫಿಕೇಟ್ ಆಗ್ತದೆ. ಅಂಥವೆಲ್ಲ ಮತ್ತೆ ಅಲ್ಲಿಂದ ಸರ್ಟಿಫೈಡ್ ಮಾಡಿದೆ. ಹಿಂಗೆ ಮಾಡೋಣ, ನಾನು TS3R ತೊಗರಿ ಬೀಜ ಉತ್ಪಾದನೆ ಮಾಡಿದೆ. ಅಲ್ಲಿದಿಂದ GRG 811 ಅಂತಕ್ಕಂಥದ್ದು ತೊಗರಿ ಬೀಜವನ್ನು ಮಾಡಿದೆ. ನಾನೇನು ಮಾಡಿದೆ ಅಂದರೆ ಫಸ್ಟಿಗೆ ಬ್ಯಾಸಿ ಉಳುಮೆ ಮಾಡಿಂದ ಬೋದು ಕೊರೆದು ಆ ಬೋದನೊಳಗೆ ಹೆಂಡಿ ಗೊಬ್ಬರ ಹಾಕೋತೋಗಿ ಅದರೊಳಗೆ ಊರ್ಕೋತೋಗಿದ್ದೆ ನಾನು ತೊಗರಿಯನ್ನು. ಒಂದೂವರೆ ತಿಂಗಳಾಗೋಣ ತೊಗರಿ ಕುಡಿ ಚುಂಟ್ಬಿಟ್ಟೆ ನಾನು. ಅವಾಗೆಲ್ಲ ನಾವೇ ಹೊಸದು, ವಿಲಿಯಮ್ ಸಾಹೇಬ್ರ ಹತ್ತಿದ್ರು ಅವಾಗ. ಈಗ ನಮ್ಮ ಪಾಟೀಲ್ ಸಾಹೇಬ್ರು ಬಂದಾರೆ JD ಅವರು, ಅವರು ಭಾಳ ಆಕ್ಟಿವ್. ಮಾನ್ಯ ನೋಡ್ರಿ, ಆ ತೊಗರಿ ಬೆಳೆ ಬಗ್ಗೆ ಒಂದು 3000 ಜನ ಕೃಷಿ ವಿಶ್ವವಿದ್ಯಾಲಯ ಕೂಡಿಸಿ ತೊಗರಿ ಬೆಳೆ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿದ್ರು. ಹಂಗೆ ಏನಾಯ್ತು ಅಂತಂದ್ರೆ, ಅವಾಗಿನ ಕಾಲದಾಗೆ ತೊಗರಿ ಚುಂಟುದು ಮಾಡಿ ನಾನು. ಅದು ಗಿಡಗಳ ಸಂಖ್ಯೆ, ಕೊಲ್ಲೆಗಳ ಸಂಖ್ಯೆ 100, 200, 200 ಆಗಿಬಿಟ್ಟು. ಹಂಗಾಕಿಸಿಂದ ಅದು ಹೈಟು ಹೋಗ್ಬಿಡ್ತು, ಎತ್ತರನು ಹೋಯ್ತು.
1: ತುದಿ ಚುಟೋದ್ರೆ ಅದು ಪಡ್ಲಿ ಹೊಡಿತೈತೆ.
0: ಹೌದೌದು, ಭಾಳ ಹೊಡಿತದ್ರಿ ಅದು. ಇಲ್ಲಿ ನೇಟವಾಗಿ ಹೋಗೋದು ಒಂದು ಒಂದೇ ಹೋಗ್ಬಿಡ್ತದೆ. ಇಲ್ಲಿಕಂದ್ರೆ ಏನಾಗ್ತದೆ, ಕೊಲ್ಲೆಗಳ ಸಂಖ್ಯೆ ಆಗೋದಿಲ್ಲ, ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಹೂಗಳ ಸಂಖ್ಯೆ ಕಡಿಮೆ ಆಗೋದ್ರಿಂದ ಅದು ಇಳುವರಿ ಹೆಚ್ಚು ಕೊಡಂಗಿಲ್ಲ. ನಾವೇನು ಮಾಡ್ದೇವೆ, ಮತ್ತು ಇನ್ನೊಂದು ಇಟ್ಟೆಲ್ಲ ಆಗಲ್ಲ, ಎಲ್ಲರೂ ದಟ್ಟ ಬಿತ್ತಿಗಿಸಿನ ದಟ್ಟ ಬೆಳ್ಕೊಳ್ತೀವಿ ಅಂತ ನಾವು ಹೇಳ್ತೇವೆ. ಅದು ಅಗಲು ಬಿತ್ತಿ ಹೆಚ್ಚು ಬೆಳಿದೆ, ಯಾಕಂದ್ರೆ ಗಾಳಿ ಆಡ್ತಿರ್ತದೆ, ಹೂಗಳು ಉದುರಂಗಿಲ್ಲ, ಒಂದು ವೇಳೆ ಸೂರ್ಯನ ಕಿರಣಗಳು ಬೀಳ್ತದೆ. ಹೆಚ್ಚಾನ ಹೆಚ್ಚು ನಾವೇನು ಮಾಡಬೇಕು ಅಂತಂದ್ರೆ, ಪೂರ್ವ ಪಶ್ಚಿಮನೇ ಬಿತ್ತಬೇಕು, ಯಾವಾಗಲೂ ಮಾರು ಮಾಡಿ ಬಿತ್ತಬೇಕು. ಅದರಾಗ ಮಿಶ್ರ ಬೆಳೆ ಮಾಡಬೇಕು ಅಂತಂದ್ರೆ, ಮಿಶ್ರ ಬೆಳೆ ಮಾಡಬೇಕಂತ ಅಂತರ್ ಬೇಸಾಯ ಮಾಡಬೇಕು ಅಂತಂದ್ರೆ, ಒಂದು ಸಣ್ಣ ಬೆಳೆ ತೊಗರಿ ಒಳಗೆ ಶೇಂಗಾ ಹಾಕ್ಬೋದು, ಹೆಸರು ಹಾಕ್ಬೋದು, ಉದ್ದ ಹಾಕ್ಬೋದು. ಆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ನಾವು ಪೂರ್ವ ಪಶ್ಚಿಮ ಬಿತ್ತಬೇಕು. ಅಂದರೆ ಮುಂಜಾನೆ ಸೂರ್ಯನ ಕಿರಣ ಎದ್ದ ತಕ್ಷಣ ಆ ಬೆಳೆ ಮ್ಯಾಗ ಬಿದ್ದಿದ್ದು, ಸಂಜೆ 6 ತನಕ ಸೂರ್ಯ ಮುಣುಗತಕ್ಕೂ ಆ ಬೆಳೆ ಮ್ಯಾಗ ಇರ್ತದೆ. ನಾವು ಉತ್ತರ ದಕ್ಷಿಣ ಬಿತ್ತಿದೇವತ್ತಂದ್ರೆ ಮುಂಜಾನೆನೂ ಬಿಸಿಲಿರೋದಿಲ್ಲ, ಸಂಜೆಗೂ ಬಿಸಿಲಿರೋದಿಲ್ಲ, ಅದು ಮಧ್ಯಾಹ್ನದಾಗ ಅಷ್ಟೇ ಬಿಸಿಲು ಕಾಣ್ತದೆ ಅಂತೇಳಿ ಇದು ಮಾಡ್ತೀವಿ. ಆಗಲು ಮಾಡೋದ್ರಿಂದ ಗಾಳಿ ದೃಶ್ಯ ನಾವು ಆಗಲು ಮಾಡ್ತೀವಿ.
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ತೊಗರಿ ಬಗ್ಗೆ ಹೇಳಿದ್ರಿ, ಸಾವಯವ ಪದ್ಧತಿಯಲ್ಲಿ ಬೆಳಿತೀನಿ ಅಂತೇಳಿ.

0: ಮತ್ತೆ ಯಾವ ಬೆಳೆಗಳನ್ನು ಬೆಳಿತೀರಿ
1: ಸರ್? ನಾವು ತೊಗರಿ ಬೀಜೋತ್ಪಾದನೆ ಮಾಡಿದೆ, ಅಲ್ಲಿಂದ ಕಡ್ಲಿ ಬೆಳೆದೇವೆ ನಾವು, ಜೋಳದ ಬೀಜೋತ್ಪಾದನೆಯನ್ನು ನಾನು ಮಾಡಿದ್ದೀನಿ. ಅದರ ಜೊತೆಗೆ ಈಗ ನಾನು ಮುಖ್ಯವಾದ ಬೆಳೆಗೆ ಬಂದಿದ್ದು ಅಂತಂದ್ರೆ ಆರ್ಥಿಕವಾಗಿ ಸ್ವಲ್ಪ ಸಬಲೀಕರಣ ಆಗಬೇಕಂತೇಳಿ ನಾನು ದ್ರಾಕ್ಷಿಗೆ ಬಂದೀನಿ.
0: ದ್ರಾಕ್ಷಿ ಕೂಡ ತಾವು ಸಾವಯವದಲ್ಲಿ ಮಾಡ್ತಾ ಇದ್ದೀರಿ?
1: ನಾನು ಭೂಮಿಗೆ ಹಾಕೋದು ಸಾವಯವ ಹಾಕ್ತೀನಿ ಸರ್. ಅದು ಸಾವಯವ ಮ್ಯಾಗ ನಾವು ಹೊಡೆದೇವು ಅಂತಂದ್ರೆ ಅದು ಬೆಳೆಯಂಗಿಲ್ಲ. ಯಾಕೆ ಬೆಳೆಯಂಗಿಲ್ಲ ಅಂತಂದ್ರೆ ಅದಕ್ಕೆ ಸಾಕಷ್ಟು ರೋಗಾಣುಗಳು ಕೀಟಬಾಧೆಗಳು ಬರ್ತಿರ್ತಾವ, ಅದಕ್ಕೆ ಅನಿವಾರ್ಯವಾಗಿ ನಾವು ಅದನ್ನು ಸ್ಪ್ರೇ ಮಾಡಬೇಕು.
0: ವಾತಾವರಣದ ವೈಪರೀತ್ಯದಿಂದ ಅದಕ್ಕೆ ರೋಗಗಳು ಬರ್ತವೆ.
1: ಅದು ಆದರೂ ಕೂಡ ಮ್ಯಾಗಿಂದ ಮ್ಯಾಗೆ ಹೋಗಲಕ್ಕ ಭೂಮಿ ಮಾತ್ರ ಉಳಿಬೇಕಂತೇಳಿ ಸಾವಯವ ಮಾಡಕತ್ತೀನಿ ನಾನು. ಮ್ಯಾಗಿಂದು ಆ ದ್ರಾಕ್ಷಿ ತೆಗೆದ್ರೆ ಭೂಮಿ ಮೇಲೆ ಉಳಿತದ ನನಗೆ ಅಂತೇಳಿ ಹಿಂಗೊಂದು
0: ಅಂದ್ರೆ ಒಟ್ಟು ಭೂಮಿಗೆ ಜೀವ ಇದೆ, ಆ ಜೀವವನ್ನು ಕಳೆದುಕೊಳ್ಬಾರ್ದು ಅನ್ನೋದಂತ ಒಂದು ತಮ್ಮ ಅಭಿಪ್ರಾಯ.
1: ಮತ್ತು ದ್ರಾಕ್ಷಿ ಪದ್ಧತಿ ಒಳಗೂ ನಾನು ಒಂದು ಎರಡು ಮೂರು ಮನೆ ಮಾಡೀನಿ ಸರ್. ಹೆಂಗೆ ಮಾಡೀನಿ ಅಂತಂದ್ರೆ ಈಗ 10 ಫುಟಿನ ಲೈನ್ ಮಾಡಿದ್ದೆ ಮೊದಲು, ಈಗೆಲ್ಲ 8 ಫುಟಿನ ಲೈನ್ ಮಾಡೀನಿ. ಈಗ ಮತ್ತೆ 2 ಎಕರೆ ಹೆಚ್ಚಿದ್ದೆ, 8 ಫುಟ್ ಮಾಡೀನಿ. ಅದಕ್ಕೆಲ್ಲ ಡಬಲ್ ಉಲ್ಲಂಡಿ ಮಾಡೀನಿ, 2 ಉಲ್ಲಂಡಿ, ಹೆಚ್ಚು ಉಲ್ಲಂಡಿ ಅಂತಾರೆ. ಮೊದಲೆಲ್ಲ ಸಿಂಗಲ್ ಉಲ್ಲಂಡಿ ಮಾಡ್ಯಾರ, ನಮ್ಮಲ್ಲೆಲ್ಲ ಸಿಂಗಲ್ ಉಲ್ಲಂಡಿ ಅದಾವ, ಹೆಚ್ಚು ಉಲ್ಲಂಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇಸ್ರೇಲ್ ಡ್ರಿಪ್ ಅನ್ನ ಅಳವಡಿಸಿದ ನಾನು. ಅದು ಇಸ್ರೇಲ್ ಮಾದರಿ ಡ್ರಿಪ್ ಅಂತಂದ್ರೆ ಒಂದು ಕಡೆಯಿಂದ ಲ್ಯಾಟ್ರಲ್ ಎತ್ತು ಅಂದ್ರೆ ಮತ್ತೆ ಕೊನೆಗೆ ಹೋಗಿ ಅದು ಮುಣುಗುತ್ತದೆ ಲ್ಯಾಟ್ರಲ್. ಇವ್ ನಮ್ಮವ್ರು ಏನ್ ಮಾಡ್ಬಿಡ್ತಾರೆ, ಹೋಗಿ ಎಂಡ್ ಕ್ಯಾಪ್ ಹಾಕಿಸಿಂದ ಬಂದ್ ಕ್ಯಾಪ್ ಹಾಕಿ ಅಲ್ಲಿ ಬಿಡ್ತಾರೆ. ಅಲ್ಲಿ ಎಲ್ಲಾ ಅಗಿಗಳಿಗೂ ಸಮಾನವಾಗಿ ನೀರು ಹೋಗಂಗಿಲ್ಲ, ಕೊನೆಯಾಗಿ ಕಮ್ ಬೀಳ್ತದೆ, ಮೊದಲನೇ ಆಗಿ ಹೆಚ್ಚು ಬೀಳ್ತದೆ. ಅದಕ್ಕೆ ಇಸ್ರೇಲ್ ಮಾದರಿ ಡ್ರಿಪ್ ಅನ್ನ ನಾನು ಉಪಯೋಗಿಸ್ತೀನಿ. ಇಲ್ಲಿ ಕೊನೆಗೆ ಬಂದು ನೂನು ಕೂಡ ನಾನು ಒಳಗೆ ಹಾಕಿ ಅಲ್ಲಿ ಒಂದು ಪೈಪ್ ಹಾಕಿ ಎರಡೂ ಕಡೆ ಪ್ರೆಸರ್ ಬತ್ತು ಅಂತಂದ್ರೆ ಒಂದೇ ರೀತಿಯಾದಂಥ ನೀರು ಬೀಳ್ಬೇಕಂತ ಇಸ್ರೇಲ್ ಮಾದರಿ ಡ್ರಿಪ್ ಮಾಡೀನಿ. ಮತ್ತು ಆಳುಗಳ ಉಳಿತಾಯಕ್ಕಾಗಿ ನಾವು ಈಗ ಒಳಗೆ ಹಾಕ್ಲಕ್ಕ ಹೆಂಡಿ ಗೊಬ್ಬರ ಅದು ಇದು ಹಾಕಕ್ಕ ಟ್ರ್ಯಾಕ್ಟರ್ ಟ್ರೇಲರ್ದಿಂದ ಹಾಕ್ತೇವೆ, ಅದು ಹೊಸ ಪದ್ಧತಿಗಳನ್ನು ಮಾಡೇವೆ. ಅದ್ರ ಜೊತೆಗೆ ಹಕ್ಕಿಗಳ ಕಾಟವನ್ನು ತಪ್ಪಿಸಲಿಕ್ಕೆ ಆ ಸಂದರ್ಭದೊಳಗೆ ಹಕ್ಕಿಗಳು ಬರ್ತಿರ್ತಾವೆ ಅಲ್ಲಿ ಎಲ್ಲಿ ಚಂತಕ 7-8 ಎಕರೆ ಒದರಾಡ್ ಕೂತ್ಕೊಂಡು ಒಂದು ಆಳು ಉಳಿತಾಯ ಯಾಕಂತೇಳಿ ಆ ಹಕ್ಕಿದೆ ಒದರಂತದೇ ಒಂದು ಮಷಿನ್ ಬಂದದ. ಅದು ನಾವೇನು ಕರೆಂಟ್ ಮ್ಯಾಗೇನ ಇಲ್ಲ ಸೋಲಾರ್ ಮ್ಯಾಗ ಇರ್ತದೆ, ಮುಂಜಾನೆ ಚಾರ್ಜ್ ಮಾಡ್ಕೊತದ, ಚಂತಕ ರಾತ್ರಿ ಬೆಳಗನೂ ಓದುತ್ತೆ ಹಗಲನ್ನು ಓದಿರ್ತದೆ, ಅದು ಲೈಟ್ನು ಕೊಡ್ತದೆ. ಅಂಥದ್ದು ಸೋಲಾರ್ ಯಂತ್ರವನ್ನು ಉಪಯೋಗಿಸಿನಿ. ಮತ್ತು ಕೆಲವೊಂದು ಕಾಯಿ ಕೊರಕ ಕೀಟಗಳು ಬರ್ತಾವೆ ರಾತ್ರಿ, ಅವು ರಾತ್ರಿ ಬರ್ತಕ್ಕಂಥ ಕೀಟಗಳಿಗೆ ಒಂದು ಅಟ್ರಾಕ್ಷನ್ ಲೈಟ್ ಬರ್ತದೆ, ಆ ಲೈಟ್ ಹಾಕಿ ಸೋಲಾರ್ ಟ್ಯಾಪ್ ಅಂತೇಳಿ ಅದು ಹಾಕಿ ಅದ್ರ ತೆಳಗೆ ಒಂದು ನೀರಿನ ಬುಟ್ಟಿ ಇರ್ತದೆ, ಆ ಬುಟ್ಟಿ ಒಳಗೆ ಬಂದು ಹುಳುಗಳು ಬೀಳ್ತಾವೆ ನೀರಾಗ, ಮುಂಜಾನೆದ್ದು ಅಲ್ಲೇ ತೆಗೆದು ತೊಡಕಿಸಿಂದ ಅದನ್ನು ಒಗೆದಿರ್ತೇವೆ. ಅದು ಒಂದು ಕೂಡ ಔಷಧ ಹೊಡಿಲಿಕ್ಕೆ ನಮಗೆ ಕಮ್ಮಿ ಖರ್ಚಾಗ್ತದೆ, ಅದಕ್ಕಾಗಿ ಅದನ್ನು ಸೋಲಾರ್ ಟ್ಯಾಪು ಅಳವಡಿಸೇವೆ, ಆ ಒದರು ಯಂತ್ರನೂ ಅಳವಡಿಸೇವೆ. ಮತ್ತು ಅಲ್ಲಿಂದ ಕೃಷಿ ಹೊಂಡ ಮಾಡೇವೆ ನಾವು, ಅಲ್ಲಿಂದ ಮಳೆ ಕಮ್ಮಿ ಆದ್ರೆ ಕೃಷಿ ಹೊಂಡ, ಮಳೆ ಹೆಚ್ಚಾದ್ರೆ ಬಸಿಗಾವಲಿ ಅದನ್ನು ಕೂಡ ಮಾಡಿದ್ದೇವೆ. ಅಲ್ಲಿಂದ ನಮ್ಮ ಮನೆಗೆ ಬೇಕಂತ ಹೇಳಿಕೊಂಡು ಜೇನು ಸಾಕಾಣಿಕೆನೂ ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಗೊಬ್ಬರ ಗ್ಯಾಸ್ ಮಾಡೇವು. ಈಗ ನೋಡ್ರಿ ಗೊಬ್ಬರ ಗ್ಯಾಸ್ ಯಾಕೆ ಮಾಡ್ಯಾವ ಅಂತಂದ್ರೆ 2-3 ಲಾಭ ಅದಾವ ಆಕಳ ಸಾಕೋದ್ರಿಂದ. ಗೊಬ್ಬರ ಗ್ಯಾಸ್ ಆಕಳ ಹೆಂಡಿ ಇಟ್ಟಂದ್ರೆ ಗೊಬ್ಬರ ಗ್ಯಾಸ್ ಹಾಕ್ತೇವೆ, ಆ ಗೊಬ್ಬರ ಗ್ಯಾಸ ನಮ್ಗೆ ಮನೆಗೆ ಉಪಯೋಗ ಆಗ್ತದೆ. ಅದರಿಂದ ಬಂದಂತ ವೇಸ್ಟ್ ಏನು ಹೊರಗೆ ಬರ್ತಲ್ಲ ಅದು ನಾವು ಗೊಬ್ಬರ ಮಾಡ್ಕೋತೇವೆ
0: ಮತ್ತೆ ವಾಪಸ್ ಭೂಮಿಗೆ ಹಾಕ್ತೀರಿ?
1: ಹಾಂ, ವಾಪಸ್ ಭೂಮಿಗೆ ಹಾಕ್ತೇವೆ. ಆಕಳ ಉಚ್ಚಿ ಏನು ಹಿಡಿದಿಟ್ಟಿರ್ತೀವಲ್ಲ ಅದು ನಮ್ಗೆ ಅರ್ಧ ಉಳಿತಾಯ ಆಗ್ತದೆ, ಅರ್ಧ ಉಳಿತಾಯ ಆಗ್ತದೆ ಔಷಧಿಗೆ. ನಾವು ಆಕಳು ಉಚ್ಚಿನೂ ಸ್ಪ್ರೇ ಮಾಡಿಬಿಡ್ತೇವೆ ದ್ರಾಕ್ಷಿ ಕೂಡ. ಆಕಳು ಉಚ್ಚಿಯೊಳಗೆ ಭಾಳ ಶಕ್ತಿ ಅದ, ಅದು ನಮಗೆ ಗೊತ್ತಿದ್ದಿದ್ದಿಲ್ಲ. ನಾ ಕಂಡು ಹಿಡ್ಕೊಂಡಂಗೆ ಒಂದು ಕೆಬ್ಬಣ ಬ್ಯಾರಲ್ನೊಳಗೆ ಆಕಳು ಉಚ್ಚಿ ಹಾಕಿಟ್ಟಿದ್ದೀನಿ ರೀ. ನಾನು ಒಂದು 2 ತಿಂಗಳು ಹಾಕಿ ಸ್ಟಾಕ್ ಮಾಡಿಟ್ಟಿದ್ದೆ, ಅದು ಹಿಂದ್ರಾಡಿ ಹೋಗಿ ಕೆಬ್ಬಣ ಬ್ಯಾರಲ್ ಬಾಗಿಸ್ಲಾಗ ಹೋಗ್ತೀನಿ, ಬ್ಯಾರಲೇ ಕಿತ್ಕೊಂಡು ಬಂದುಬಿಡ್ತದ ಅಂದ್ರೆ ಅದ್ರೊಳಗೆ ಎಸಿಡ್ ಪ್ರಮಾಣ ಹೆಚ್ಚದ ಅದ್ರೊಳಗೆ. ಹಿಂಗಾಗಿ ಅದು ನೋಡ್ತೀನಿ ಎಷ್ಟು ಸ್ವಚ್ಛ ಆಗಿಬಿಟ್ಟದ, ಎಲ್ಲ ಕಿತ್ತು ಜಂಗ ಕತ್ತರಿಸಿ ಹೋಗ್ಬಿಟ್ಟಿತ್ತು ಕೆಬ್ಬಣ ಅಂದ್ರೆ ಅಷ್ಟು ಶಕ್ತಿ ಅದ. ಆಕಳು ಉಚ್ಚಿಯೊಳಗೆ ಕೂಡ ಅಷ್ಟು ಶಕ್ತಿ ಅದ. ಮತ್ತು ಈ ಕುರಿಗಳನ್ನು ಸ್ವಲ್ಪ ನಮ್ಮ ಮನೆ ಪೂರ್ತಿ ಕುರಿಗಳು ಸಾಕ್ಯವ, ಆ ಕುರಿಗಳು ಸಾಕೋದ್ರಿಂದ ಆ ಕುರಿ ಹೆಂಡಿ ಒದಗಿಸಿದ ಬ್ಯಾರಲ್ದ ನೆನಾಕ್ತೇವೆ, ನೆನಾಕಿ ಅದನ್ನು ಡ್ರಿಪ್ನ ಮುಖಾಂತರ ಸೋಸಿ ಅದನ್ನು ಡೈರೆಕ್ಟಾಗಿ ಬಿಡ್ತೇವೆ, ಅದನ್ನು ಡ್ರಿಪ್ ಮುಖಾಂತರ ಅದನ್ನು ಮಾಡೇವೆ. ಅಲ್ಲಿದಿಂದ ಫಿಲ್ಟರ್ಗಳನ್ನು ಅಲ್ಲ ಎಲ್ಲ ರೀತಿ ಫಿಲ್ಟರ್ಗಳನ್ನು ಅಳವಡಿಸಿದ್ದೇವೆ. ಅಲ್ಲಿದಿಂದ ಮನುಕ್ ಶೆಡ್ ಮಾಡೇವೆ, ಪ್ಯಾಕ್ ಹೌಸ್ ಮಾಡೇವೆ, ಯಾವುದೂ ಅಲ್ಲಿ ತೊಂದರೆ ಆಗಬಾರ್ದಂತೆ ಕಿಶಿಂದ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ನಾವು ತೋಟದೊಳಗೆ ಮಾಡಿಕೊಂಡೇವೆ ಸರ್. ಅದರಲ್ಲಿ ಎಲ್ಲ ಮಾಡಿದ್ದೇವೆ.
0: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಇಸ್ರೇಲ್ ಮಾದರಿಯ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿನಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ತಾವು ಈ ನೀರಿನ ವ್ಯವಸ್ಥೆಯನ್ನು ಯಾವ್ಯಾವ ಮೂಲದಿಂದ ಹಾಸ್ತೀರಿ?
1: ಇದು ಭಾಳ ಮುಖ್ಯವಾದಂಥದ್ದು ಸರ್. ಯಾಕಂದ್ರೆ ಈ ಮನುಷ್ಯನಿಗೆ ಹೆಂಗೆ ನೀರು ಅತಿ ಹೆಚ್ಚು ಕುಡಿಬಾರ್ದು ಅಥವಾ ಅತಿ ಕಮ್ಮಿ ಕುಡಿಬಾರ್ದು ಅಂತ ಇರ್ತದೆ. ಯಾಕಂದ್ರೆ ಹೆಚ್ಚು ಕುಡಿದ್ರು ಆ ಮನುಷ್ಯ ಆರೋಗ್ಯ ಸರಿ ಇರೋದಿಲ್ಲ, ಕಮ್ಮಿ ಕುಡಿದ್ರು ಸರಿ. ನೀರು ಹೆಚ್ಚದಾವ ತೇಕಿಸಿಂದ ಸಿಕ್ಕಾಪಟ್ಟಿ ನೀರು ಬಿಡಬಾರ್ದು ನಾವು. ನೀರು ಕಮ್ಮಿ ಅದಾವ ತೇಕಿಸಿಂದ ಅದಕ್ಕೆ ಕಮ್ಮಿ ಮಾಡಿಬಿಡಬಾರ್ದು. ಅದಕ್ಕೆ ಹೇಳಿದ್ನೆಲ್ಲ ನಾನು ಏನು ಮಾಡಬೇಕು ಅಂತಂದ್ರೆ ನೀರು ಕಮ್ಮಿ ಇದ್ದು ಅಂತಂದ್ರೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಅಂತ ಹೇಳ್ತೇವೆ. ತುಂತುರು ಹನಿ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್, ಇವುಗಳನ್ನು ಅಳವಡಿಸಬೇಕು. ಈಗ ಸಾಕು

0: ಸಾಕಷ್ಟು ಸಬ್ಸಿಡಿ ಕೊಡಕತ್ತಾರೆ ಸರ್ಕಾರಗಳು, ಅವಕ್ಕೆಲ್ಲ ಅಳವಡಿಸ್ಕೋಬೇಕ್ರಿ ನಾವು. ಅದು ಹನಿ ನೀರಾವರಿ ತುಂತುರು ನೀರಾವರಿಯಿಂದ ನಮ್ಮ ನೀರಿನ ಉಳಿತಾಯ ಆಗ್ತದೆ. ಮತ್ತು ಇನ್ನೊಂದು ಬೆಳೆಗೆ ಕೂಡ ನಾವು ಹೆಚ್ಚು ನೀರು ಬಿಟ್ಟರೆ ಹೆಚ್ಚು ಬೆಳೆ ಬೆಳೀತದೆ ಅನ್ನೋದು ತಪ್ಪು ಕಲ್ಪನೆ ನಮ್ಮದು. ನಾವು ಏನು ಮಾಡಬೇಕು, ಈಗ ನೀರು ಬಿಟ್ಟು 2 ದಿನ ತಕನು ಆ ಬೆಳೆ ನೀರು ತಗೊಳಂಗಿಲ್ಲ, ಅವ ಬೆಳೆ ಬೆಳೆಯಂಗಿಲ್ಲ ಅದು. ಮತ್ತು ನೀರು ಬಿಟ್ಟು 5ನೇ ದಿನ 6ನೇ ದಿನವೂ ಬೆಳೆ ಬೆಳೆಯಂಗಿಲ್ಲ, 3, 4, 5ನೇ ದಿನ ಏನದ ಅವಾಗ ಬೆಳೆ ಬೆಳೀತಿರ್ತದೆ. ಅದೆಲ್ಲ ನಮ್ಮ ಗಮನದಾಗಿರಬೇಕು. ಮತ್ತು ಇನ್ನೊಂದು ಏನಂದ್ರೆ, ನಾವು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಬೇಕು, ನೀರಿನ ಪರೀಕ್ಷೆ ಮಾಡಬೇಕು. ನಾವು ತೋಟದವರಿದ್ದವರು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ, ಭೂಮಿ ಒಳಗೆ ಯಾವ ಕೊರತೆ ಅದ, ಯಾವ್ದು ಹೆಚ್ಚದ ಅನ್ನೋದು ಗೊತ್ತಾಗ್ತದೆ ನಮ್ಗೆ. ಮತ್ತು ನೀರು ಪರೀಕ್ಷೆ ಮಾಡೋದ್ರಿಂದ ನೀರಿನ ಒಳಗೆ ಏನದ ಅನ್ನೋದ್ರ ಎಷ್ಟು ಪ್ರಮಾಣ ಬಿಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ. ಅದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿ ತುಂತುರು ಹನಿ ನೀರಾವರಿ, ಹನಿ ನೀರಾವರಿನೇ ಉಪಯೋಗಿಸ್ಬೇಕು ಯಾವಾಗಲೂ. ನಾವು ಈಗ ಹರಿ ನೀರು ಬಿಟ್ಕೋತ ಹೋದೇವತ್ತಂದ್ರೆ ಹೊಲ ಕರ್ಲಾಗಿ ಬಿಡ್ತದೆ. ನಮ್ಮ ಭಾಷೆ ಒಳಗೆ ಹೇಳ್ತೇವೆ, ಹೊಲ ಬಲ ಕೆಟ್ಟು ಬಿಡ್ತದೆ, ಅವಾಗ ನಡೀಲಾಕು ಬರೋದಿಲ್ಲ, ಬೆಳೆನೂ ಹೇಳಂಗಿಲ್ಲ. ಆ ಕರ್ಲಾಗಿದ್ದ ಹೊಲನ ಮತ್ತೆ ಶುದ್ಧ ಮಾಡ್ಬೇಕಾದ್ರೆ ಮತ್ತೆ 50 ವರ್ಷ ಹಂಗೆ ಬಿಡ್ಬೇಕು ಅದನ್ನು ಪಡಾನೆ ಅಂದ್ರೆ ಶುದ್ಧ ಆಗದು. ಅದಕ್ಕಾಗಿ ನಾವು ಹರಿ ನೀರು ಬಿಡುವುದನ್ನು ಮೊದಲು ಬಂದ್ ಮಾಡ್ಬೇಕು ನಾವು ರೈತರೆಲ್ಲರೂ ಕೂಡ.
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಅರಣ್ಯ ಕೃಷಿಯನ್ನು ಮಾಡ್ತೀರಿ ಅಂತ ಹೇಳಿದ್ರಿ. ಈ ಅರಣ್ಯ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಮಾಡ್ತೀರಿ ಮತ್ತು ಅರಣ್ಯ ಕೃಷಿ ಯಾವ ರೀತಿ ತಾವು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಂಡಿರಿ?
0: ಭಾಳ ಕರೆಕ್ಟ್ ಕೇಳಿದ್ರಿ ನೀವು. ಅರಣ್ಯ ಕೃಷಿ ಅಂತಂದ್ರೆ ಈಗ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ, ಅರಣ್ಯ ಅಂದ್ರೆ ಏನು, ಕಾಡು.
1: ಕಾಡು, ಹೌದು,
0: ಕಾಡು. ನಮ್ಮ ಭಾಷೆ ಒಳಗೆ ಕಾಡು ಅತ್ತೇವ, ಜಂಗಲ್ ಅಂತ ಕರಿತೇವ. ಅರಣ್ಯ ಕೃಷಿ ಅಂತಂದ್ರೆ ಒಂದ್ ಮೇ ಮಾಡ್ತಾರ, ತೇಗದ ಮರ, ಬೇವಿನ ಮರ, ಆ ಅರಣ್ಯ ಮರಗಳನ್ನು ಹಚ್ಚಿಬಿಡ್ತೇವೆ. ಈಗ ನಮಗೆ ಏನು ಮಾಡ್ತದೆ, ನಾವು 2-in-1 ಮಾಡ್ಬೇಕತ್ತೆ. ನಾವು ವಿಚಾರ ಮಾಡ್ಕೊಂಡು ಎಲ್ಲ ರೀತಿಯಿಂದ ಅನುಕೂಲ ಆಗ್ಬೇಕತ್ತೆ ವಿಚಾರ ಮಾಡ್ಕೊಂಡು ನಾ ಏನು ಮಾಡಿದೆ, ಅದು 10 ವರ್ಷ 20 ವರ್ಷಕ್ಕೊಂದ್ಸಲ ಲಾಭ ಕೊಡ್ತದೆ. ನಾ ಏನು ಮಾಡೀನಿ ಅಂದ್ರೆ, ಅರಣ್ಯ ಕೃಷಿ ಒಳಗೆ ನಾನು ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ಹಚ್ಚೀನಿ. ತೆಂಗಿನ ಗಿಡ ಹಚ್ಚೀನಿ, ಪೇರು ಗಿಡ ಹಚ್ಚೀನಿ, ಮಾವಿನ ಗಿಡ ಹಚ್ಚೀನಿ, ಚಿಕ್ಕು ಗಿಡ ಹಚ್ಚೀನಿ, ಸೀತಾಫಲ ಗಿಡ ಹಚ್ಚೀನಿ, ರಾಮಫಲ ಗಿಡ ಹಚ್ಚೀನಿ, ಹನುಮನ ಫಲ ಗಿಡ ಹಚ್ಚೀನಿ, ಲಕ್ಷ್ಮಣ ಫಲ ಗಿಡ ಹಚ್ಚೀನಿ, ಅಂಜೂರ ಗಿಡ ಹಚ್ಚೀನಿ, ನೆಲ್ಲಿ ಗಿಡ, ಬೆಟ್ಟದ ನೆಲ್ಲಿ, ಹುಣಚಿ ಗಿಡ, ರಗತ ಹುಣಚಿಕಾಯಿ, ಆಪಲ್ ಬೇರ, ಸಣ್ಣ ಬಾರಿಕಾಯಿ, ಮತ್ತು ಹಲಸಿನ ಹಣ್ಣಿನ ಗಿಡ, ಬಾಳೆಹಣ್ಣಿನ ಗಿಡ. ಬಾಳೆಹಣ್ಣಿನಗಳಿಗೂ ಮತ್ತು ಯಾಕಡೆ ಮೈಸೂರು ಕಡೆ ಸಿಗ್ತಾವೆ ಯಾವ, ಏಲಕ್ಕಿ ಬಾಳೆ ಗಿಡ, ಜವಾರಿ ಬಾಳೆ ಗಿಡ, ವಾಟ್ರಿ ಆಪಲ್, ಇವೆಲ್ಲ ಯಾಕೆ ಹಚ್ಚೇವಂದ್ರೆ, ಆ ಅರಣ್ಯದೊಳಗೆ ನಾವು ಹೋಗಿ ಕೂತೇವಂದ್ರೆ ಪ್ರತಿ ವರ್ಷನೊಳಗೆ ಯಾವ ಸೀಸನ್ದಾಗ ಹೋದರೂ ಅಲ್ಲಿ ನಿಮ್ಗೆ ಹಣ್ಣು ಸಿಗಬೇಕತ್ತಿಲ್ಲ. ಹಣ್ಣು ಸಿಗಬೇಕು, ಅದು ಕಾಡಾಗಿರಬೇಕು, ಅದು ಎಲ್ಲದಕ್ಕೂ ಉಪಯೋಗ ಇರಬೇಕು. ಅಲ್ಲಿ ಹಣ್ಣುಗಳು ಇರೋದ್ರಿಂದ ಪಕ್ಷಿಗಳು ಭಾಳ ಬಂದು ಕುಂದಿರ್ತಾವೆ.
1: ಅಂದ್ರೆ ಮಾರುಕಟ್ಟೆಗೆ ನೀವು ಹಣ್ಣು ತಿನ್ಲಾರಕ್ಕೆ ಹೋಗಕ್ ಆಗುವುದಿಲ್ಲ, ನಮ್ಮ ಹೊಲದಾಗ ನಾವು ತಿನ್ಬೋದು ಅನ್ನೋಂಥ ವ್ಯವಸ್ಥೆ ತಾವು ಮಾಡ್ಕೊಂತೀವಿ.
0: ದಾಳಿಂಬೆ ಗಿಡ ಎಲ್ಲ ಹಚ್ಚಿಬಿಟ್ಟಿವ್ರಿ ನಾವು. ಯಾಕಂತಂದ್ರೆ ನಮ್ಮ ಹೊಲದಾಗ ಅಲ್ಲಿ ಬಂದ ಅರಣ್ಯದೊಳಗೆ ಹೋಗ್ಕೊಂಡು ಅಂದ್ರೆ ಏನ್ರಿ ಸಿಗಬೇಕು ಅಲ್ಲಿ? ಗಿಳಿಗಳಿಗೆ ಸಿಗಬೇಕು, ಪಕ್ಷಿಗಳಿಗೆ ಸಿಗಬೇಕು, ನವಿಲುಗಳಿರಬೇಕು, ಅವೆಲ್ಲ ಅಲ್ಲೆಲ್ಲ ಕುಣದಾಡ್ತಿರ್ಬೇಕು. ಅದು ಎಲ್ಲ ಪರಿಸರದೊಳಗೆ ಅದೆಲ್ಲ ಸೃಷ್ಟಿ ನಿಯಮ ಎಲ್ಲ ಇರಬೇಕು ಅಲ್ಲಿ. ಅಲ್ಲಿ ಮತ್ತೆ ಇನ್ನೊಂದು ರೀ, ನಾ ಈಗ ಜೇನು ಕೃಷಿ ಮಾಡಿ ನೆತ್ತಿಂದ ಅಲ್ಲಿ ನನಗೆ ಸರ್ಕಾರದವ್ರು ತಂದು ಕೊಟ್ಟಿದ್ರು, ತೋಡೆ ಜೇನು ಪೆಟ್ಟಿಗೆಯನ್ನು ಸಬ್ಸಿಡಿ ಒಳಗೆ ಕೊಟ್ಟರು, ತೊಗೊಂಡೆ ಮಾಡಿದೆ. ಅದ್ರ ಜೊತೆಗೆ ಏನಂದ್ರೆ, ಅಲ್ಲಿ ಈ ವರ್ಷ ನಾ ಅರಣ್ಯದೊಳಗೆ ಅಲ್ಲಿ ಹೋಗಿ ಮಧ್ಯಾಹ್ನದಾಗ ಹೋಗಿ ಒಂದು ತಾಸು ಮಕ್ಕೊಂಡ್ರೆ ಬ್ಯಾಸಗಿ ಒಳಗೆ ಮೇ ತಿಂಗಳದೊಳಗೆ ಹೋದ್ರೆ ಅಲ್ಲಿ ಎಲ್ಲ ಜೇನುಗಳಿದ್ದು, ಎಲ್ಲದರ ಎಲ್ಲ ಗಿಡದಾಗ ಜೇನು. ಅಲ್ಲಿ ಏನಂದ್ರೆ ನೀರಿನ ಕೊರತೆ ಇಲ್ಲ, ಅಲ್ಲೆಲ್ಲ ಹೂ ಹಣ್ಣುಗಳು ಸಿಗ್ತಾವಲ್ಲಿ, ಅದಕ್ಕಾಗಿ ಜೇನುಗಳಲ್ಲಿ ಬಹಳಷ್ಟು ವಾಸವಾಗಿದ್ದು.
1: ಅಂದ್ರೆ ಈ ಜೇನುಗಳು ವಾಸವಾದ್ರೆ ಈ ಹೂವಿನ ಗಿಡಗಳಿಗೆ ಅಂದ್ರೆ ಈ ಹಣ್ಣಿನ ಬೆಳೆಗಳು ಕೂಡ ಒಂದು ಒಳ್ಳೆಯ ಆರೋಗ್ಯವಂತ ಸಿಕ್ಕಂಗಾಕತ್ತಲ್ಲ.
0: ಭಾಳ ಭಾಳ ಆರೋಗ್ಯವಂತದ್ದು ಜೇನಂದ್ರೆ, ಭಾಳ ಪವಿತ್ರವಾದಂಥದ್ದು. ಅದಕ್ಕೆ ಒಯ್ದ ಅಭಿಷೇಕ ಮಾಡ್ತಾರೆ ಜೇನು, ಆಕಳ ಹಾಲ ತಗೊಂಡು ಕಿಸಿನ ದೇವ್ರಿಗೆ ಯಾಕೆ ಅಭಿಷೇಕ ಮಾಡ್ತಾರೆ ಅಂಥದ್ದು ನೇರವಾಗಿ ಅಲ್ಲೇ ಬಿಡಿಸಿ ಅಲ್ಲೇ ನೀವು ತಿನ್ಬೋದು. ಮತ್ತು ಇವೆಲ್ಲ ಲಾಭಗಳು ಅದ್ರೊಳಗೆ ಅದಾವೆ. ಮನೆಗೆ ಹುಣಚಿಕಾಯಿ ಹಾಕದ, ಎಲ್ಲ ಹಣ್ಣುಗಳು ಸಿಗ್ತಾವೆ, ತೆಂಗಿನಕಾಯಿ ಸಿಗ್ತಾವೆ, ಎಳ್ನೀರು ಸಿಗ್ತಾವೆ ನಿಮ್ಗೆ, ಒಟ್ಟು ಸಿಗ್ತದೆ. ಸಿಗಂಥದ್ದು ಮಾಡಬೇಕು. ಒಂದೇ ಅರಣ್ಯ ಕೃಷಿ ಮಾಡಿ ನೆತ್ತಿನ ಒಂದೇ ಥರ ಬೆಳೆದ್ರಿಂದ ಉಪಯೋಗ ಇಲ್ಲ, ನಾ ತಿಳ್ಕೊಂಡು ನಾ ಮಾಡಿದ್ದು.
1: ಅಂದರೆ ಇದರಿಂದ ಪ್ರತಿ ವರ್ಷ ತಮಗೆ ಆದಾಯ ಬರ್ತಾ ಇದೆ ರೀ?
0: ಆದಾಯನು ನಮ್ಮ ಮನೆತನಕ್ಕೆ ಪೂರ ಹಣ್ಣುಗಳು ಸಿಗ್ತಾವೆ ಇಷ್ಟೇ. ಯಾರು ಬಂದವ್ರಿಗೆ ನಮಗೆ ಮನೆತನಕ್ಕೆ ಹಣ್ಣುಗಳು ಸಿಗ್ತಾವೆ ರೀ. ಅವೆಲ್ಲ ನಾವು ಮನೆಗೆ ಯೂಸ್ ಮಾಡೋಕೆ ನಾವು ಇದು ಮಾಡ್ತೇವೆ. ಆದಾಯದ ಕೃಷಿ ಅಂತೂ ಅದೇ ಅದ, ದ್ರಾಕ್ಷಿ ಅದ, ಆ ದ್ರಾಕ್ಷಿ ನಮ್ಗೆ ಆದಾಯ ಕೊಡ್ತದೆ. ಉಳಿದು ಏನದ, ಒಣ ಬೇಸಾಯದೊಳಗೆ ನಾವು ಜೋಳ, ಗೋಧಿ, ಕಡ್ಲಿ ಇವೆಲ್ಲ ಬೆಳಿತೇವೆ, ಅವ್ರನ್ನ ಅವೆಲ್ಲ ಆದಾಯ ಆಗ್ತದೆ. ಅಲ್ಲೇ ಹಸಿ ಮೇವನು ಕೂಡ ಮನೆ ಮುಂದೆ ನಾವು ಹಸಿ ಮೇವು ಮಾಡೇವೆ. ದನಗಳು ಅಲ್ಲೇ ಕರೆದ ಕಿಶಿಂದ ಹಸಿ ಮೇವು ಹಾಕ್ತಕ್ಕಂಥದ್ದು, ಅಲ್ಲಿಂದ ಒಂದು ಗಿರಣಿ ಮಾಡೇವೆ, ಅದಕ್ಕೆ ಆ ಹಸಿ ಮೇವು ಕತ್ತರಿಸ್ತಕ್ಕಂಥದ್ದು ಮಷಿನ್ ಮಾಡೇವೆ. ಅಲ್ಲಿ ಶಾಪ್ ಕಟ್ಟಿರ್ತಾರಲ್ಲ ಅದನ್ನು ಮಾಡೇವೆ. ಅದ್ರ ಜೊತೆಗೆ ಅಲ್ಲೇ ಮೆಕ್ಕೆಜೋಳದ ಹೊಡೆದು ದನಗಳಿಗೆ ಇಡ್ಲಾಕ ಅದಕ್ಕೆ ಒಂದು ಗಿರಣಿ ಮಾಡೇವೆ, ಸಾಣದ ಅದಕ್ಕೆ ಒಂದು ಬೆಲ್ಟಾಗಿ ಗಿರಣಿ ಮಾಡೇವೆ. ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡು ಬಿಟ್ಟೇವೆ ಅವೆಲ್ಲ. ಅದಕ್ಕಾಗಿ ನಾವು ಅರಣ್ಯ ಕೃಷಿ ಮಾಡೇವೆ ಸರ್. ಅರಣ್ಯ ಕೃಷಿಯಿಂದ ನಮ್ಗೆ ಭಾಳ ಭಾಳ ಅನುಕೂಲ.

0: ಅಲ್ಲೆಲ್ಲ ಅರಣ್ಯ ಕೃಷಿಯಿಂದ ನಮಗೆಲ್ಲ ಹಣ್ಣು ಹಂಪಲುಗಳು ಸಿಗ್ತಾವೆ. ಈಗ
1: ತುಂಬ ಸಂತೋಷ ಶಿವಾನಂದ ಅವರೇ. ಈಗ ತಾವು ಅರಣ್ಯ ಕೃಷಿಯನ್ನು ಮಾಡಿದ್ದೀನಿ ಅಂತ ಹೇಳಿದ್ರಿ, ಈ ಅರಣ್ಯ ಕೃಷಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಏನು ಮಾಡ್ಕೊಂಡ್ರಿ?
0: ನಾವು ಏನು ಮಾಡಿಲ್ಲ ಸರ್, ನೀರಿನ ವ್ಯವಸ್ಥೆ ಆ ಡ್ರಿಪ್ಪಿನ ಲೈನ್ ಅದಾವ, ವಾರಕ್ಕೆ ಒಂದು ಸಲ ಡ್ರಿಪ್ಪಿಗೆ ಕಲೆಕ್ಷನ್ ಕೊಟ್ಬಿಡ್ತೇವೆ. ಎಲ್ಲ ಗಿಡಗಳಿಗೆ ಬಡ್ಡಿಗೆ ಹೋಗಿಸಿಂದ ಬ್ಯಾಸಗಿ ಒಳಗೆ, ಮಳೆಗಾಲದಾಗಂತೂ ಒಟ್ಟೆ ನೀರು ಕೊಡಂಗಿಲ್ಲ, ನಾವು ಮಳೆಗಾಲದಾಗ ಬಿಟ್ಬಿಡ್ತೇವೆ, ಬ್ಯಾಸಗಿ ಒಳಗೆ ಎಲ್ಲ ನೀರುಗಳನ್ನು ಕೊಡ್ತೇವೆ. ಮತ್ತು ಇನ್ನೊಂದು ವಿಷಯ ತಂದರೆ, ಇನ್ನೂ ನಾವು ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆದಿನಿ. ನಾನು ಜವಿಗೋಧಿ ಅಂತಕ್ಕಂಥದ್ದು, ಹುಲ್ಲಿನಿಂದ ತಯಾರಾದಂಥ ಗೋಧಿ ಜವಿಗೋಧಿ,
1: ಹೌದು,
0: ಪೂರ್ವಿ ಬಂದಂಥ ಗೋಧಿ ಅದು, ಹುಲ್ಲು ತಿಳ್ಕಿ ಹುಲ್ಲಿನ ಬೀಜ ಅಂದಂಗೆ ಇದರ ಅರ್ಥ. ಆ ಜವಿಗೋಧಿಯನ್ನು ಇವತ್ತಿಗೂ ಕೂಡ ನಾನು ಸಾವಯವದಾಗ ಬೆಳಿತೀನಿ. ಮತ್ತು ಅಲ್ಲಿಂದ ಕರಿ ಗೋಧಿ ತಿಳ್ಕಿಸಿದ ಭಾಳಷ್ಟು ವರ್ಷಗಳ ಹಿಂದಿನ ಗೋಧಿ ಅದು, ಅದು ಆದಿಕಾಲದ ಗೋಧಿ. ಆ ಬೀಜ ಸಿಕ್ಕಿತ್ತು ನನಗೆ, ಸ್ವಲ್ಪ ತಂದಿದ್ದೆ ಒಂದು ಮುಟ್ಟಿಗೆ ತಂದು, ಅದನ್ನು ಕರಿಗೋಧಿಯನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಈಗ ಅದು ಉಪ್ಪಿಟ್ಟಕ್ಕೆ ಮತ್ತು ಚಪಾತಿಗೆ ಭಾಳ ಉತ್ತಮವಾದಂಥ ಗೋಧಿ. ಮತ್ತು ಇನ್ನೊಂದು, ಹೊಲದ ಸುತ್ತ ಎಲ್ಲ ಬದು ಮಾಡ್ಯವ ನಾವು, ಬದು ಮಾಡ್ಯವ ತೆಗಿಸಿಂದ ಒಡ್ಡ ವೇಸ್ಟ್ ಆಗಲಾರ್ದಂಗೆ ಏನು ಮಾಡ್ಯವ ಅಂದ್ರೆ, ಬದುವಿಗೆ ರೋಣಿ ಮಳೆಗೆ ಒಟ್ಟು ಕುಂಬಳಕಾಯಿ ಬೀಜ ಊರು ಬಿಡ್ತೇವೆ ಎಲ್ಲ ಕಡೆ. ಒಂದು ಟ್ಯಾಕ್ಟ್ರಿ, ಆ ಟ್ಯಾಕ್ಟ್ರಿ ವರ್ಷ ನಾನು ಕುಂಬಳಕಾಯಿ ಮಾರೋದು ಇರುವುದೇ ಅದು, ಎಲ್ಲರೂ ಕುಂಬಳಕಾಯಿ ಬೇಕೇ ಬೇಕವು. ಅಲ್ಲೆಲ್ಲ ಕುಂಬಳಕಾಯಿ ಊರೋದ್ರಿಂದ ಏನಾಗ್ಬಿಡ್ತದೆ, ಅದು ಒಂದು ನಮ್ಗೆ ಎಕ್ಸ್ಟ್ರಾ ಲಾಭ. ಅದು ಈ ಸ್ಪ್ರಿಂಕ್ಲರ್ ಅದು ಆ ವಡ್ಡಿ ಹೊಡಿತಿರ್ತದೆ, ಹೊಡೆದ ನೀರೇ ಅದೇ ತಗೋತದೆ, ಅದು ವೇಸ್ಟ್ ಆಗೋ ನೀರು ಅದು ಬಳಸ್ಕೊಂಡು ನಮ್ಗೆ ಕುಂಬಳಕಾಯಿ ಕೊಡ್ತದೆ. ಅಂದ್ರೆ ನಿರುಪಯುಕ್ತ ಜಾಗವನ್ನು ಕೂಡ ನಾವು ಬಳಸ್ಕೋಬೇಕು ಅಂತ ಮಾಡ್ಯವ. ಮತ್ತು ಕಸಕ್ಕಾಗಿ ಒಂದು ಗುಂಡಿಯನ್ನು ಮಾಡ್ಯವ. ಈಗ ಹೊಲದಾಗಿದ್ದು ಮರ್ಚಿಂಗ್ ಮಾಡ್ತೇವೆ, ಏನೋ ಒಂದು ಬೇರೆ ಕಸ ಇತ್ತು ಎಲ್ಲಿದ್ದು ಬಂದಿತ್ತು ತಂದಿದ್ದೇವೆ ಅಂದ್ರೆ ಅದನ್ನು ಆ ಗುಂಡಿ ಒಳಗೆ ಒಯ್ತೇವೆ, ಅದರೊಳಗೆ ಹೆಂಡಿ ಒಗಿತೇವೆ, ಹೋಗೋದು ಗೊಬ್ಬರ ಮಾಡ್ತೇವೆ, ಆ ರೀತಿಯಾದಂಥದ್ದು ಮಾಡ್ಯವ. ಈಗ ತೊಗರಿ ಒಳಗೆ ಉಳ್ಳಾಗಡ್ಡಿ ಬೆಳೆದಿದ್ದಿಲ್ಲ ಯಾರು, ಇದು ಇದು ವಿಚಿತ್ರ ಅನ್ನಿಸ್ತದೆ. ನಾನು ಏನು ಮಾಡಿದೆ ಅಂದ್ರೆ, ಬಸವ ಜಯಂತಿಗೆ ಉಳ್ಳಿ ಅಗಿ ಹಾಕಿದ್ದೆ, ಬಸವ ಜಯಂತಿ ಉಳ್ಳಿ ಅಗಿ ಹಾಕಿಸಿಂದ ಇದು ರೋಣಿ ಮಿರ್ಗಾಕ ಬಂದುಬಿಟ್ಟು ಅಗಿ, ರೋಣಿ ಮಿರ್ಗಾಕ ಬಂದಿಂದ ಮೊದಲು ಉಳ್ಳಿ ಅಗಿ ಹಚ್ಚದೆ, ಎಂಟು ಸಾಲ ಬಿಡೋದು, ಒಂದು ಸಾಲಿಗೆ ಒಂದು ತೊಗರಿ ಬೀಜ ಊರು ಬಿಟ್ಟೆವು, ಊರು ಬಿಟ್ಟೆವು. ಆ ತೊಗರಿ ಮಳಕಲ ಮಠ ಆಗೋದ್ರಾಗ ಚಿವುಂಟ್ ಕಿಸಿದ ಕೊಲೆ ಹೊಡಿದ್ರಾಗ ಇದು ಗಾಡ್ಡೆ ಆಗಿಬಿಟ್ಟಿತ್ತು, ಇದು ಕಡೆಯಾಕಾಗಿಬಿಡ್ತು, ತೊಗರಿನೂ ಬತ್ತು, ಎರಡೂ ಎರಡೂ ಲಾಭ ಬಂದವು.
1: ಅಂದ್ರೆ ಇದು ಉಳ್ಳಿಗಡ್ಡೆ ತಪ್ಪಲ ಕೂಡ ಅದು ಗೊಬ್ಬರವನ್ನಾಗಿ
0: ಅಲ್ಲೇ ಮರ್ಚಿಂಗಿ, ಅಲ್ಲೇ ಎಲ್ಲಾನು ಮರ್ಚಿಂಗಿ ಮಾಡಿದ್ರೆ ಅದನ್ನ ಅಲ್ಲೇ ಒಟ್ಟು ಕತ್ತರಿಸಿ ಹೋಗಿದ್ ನೋಡ್ರಿ. ಈ ರೀತಿಯಾಗಿ ಅವ್ಕೂರ್ನು ಕೂಡ ಮಾಡಿದೆವು. ಮತ್ತೆ ಅಲ್ಲಿ ತೊಗರಿ ಒಳಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಜ್ವಾಳ ಕುಡಿಸ್ಬೇಕು ಸ್ವಲ್ಪ. ಜ್ವಾಳ ಕುಡಿಸೋದ್ರಿಂದ ಏನಾಕದ, ಎಲ್ಲ ಹಕ್ಕಿಗಳು ಬರ್ತಾವ ಅಲ್ಲಿ, ಬಂದು ಅದ್ರ ಮ್ಯಾಕ್ ಕುಂದಿರ್ತಾವ, ಹಕ್ಕಿ ತೊಗರಿ ತಿನ್ನಂಗಿಲ್ಲ. ಆ ಜ್ವಾಳದ ಕಾಳಿಗಾಗಿ ಬಂದು ಕೂತು ಆ ತೊಗರಿ ಮ್ಯಾಗಿರ್ತಕ್ಕಂಥ ಕೀಡಿಗಳನ್ನ ತಿತ್ತಾವು.
1: ಹೌದು,
0: ಅವೆಲ್ಲ ಇವು ನಾವು ತಂತ್ರಜ್ಞಾನ ಇವು ಅಳವಡಿಸ್ಕೋಬೇಕು. ಇವೆಲ್ಲ ಕೂಡ್ಸೋದು, ಯಾಕೆ ಕೂಡ್ಸೋದಪ್ಪ ಜ್ವಾಳ ಅಂತ ಹೇಳ್ತಾರ, ಕಡ್ಲಿ ಒಳಗೂ ಕೂಡಿಸ್ಬೇಕು.
1: ಹೌದು,
0: ಅದಕ್ಕಾಗಿಸಿಂದ ಅದನ್ನು ಮಾಡ್ಬೇಕು. ಈಗ ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದ್ರೆ, ನಾವು ದನಗಳಿಗೆ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ಉಣ್ಣಿ ಎಣ್ಣೆ ಹಚ್ತಿದ್ದೇವೆ ಅವಾಗೆಲ್ಲ, ಉಣ್ಣೆ ಅದು ಅಂದ್ರೆ ದನಗಳಿಗೆ ಉಣ್ಣೆ ಅದು ಅಂದ್ರೆ ಉಣ್ಣಿ ಎಣ್ಣೆ ಹಚ್ತಿದ್ದೇವೆ. ನಾ ಏನು ಮಾಡ್ಬೇಕು ಅಂದ್ರೆ, ಒಂದಿನ ಅದು ಬಿಸಿಲಿಗೆ ಆಕಳು ಮಕ್ಕೊಂಡಿತ್ತು, ಬೆಳ್ಳಕ್ಕಿಗಳು ಬಂದು ಬೆಳ್ಳಕ್ಕಿಗಳು ಬಂದು ಕಿಸಿಂದ ಆಕಳಿಗೆ ಕುಕ್ಕಿ ಕುಕ್ಕಿ ತಿಲ್ಲಾಕತ್ತಿದ್ದು. ಹಲ ಇವನ ಈ ಪಕ್ಷಿ ಅಂತೂ ಸಾಕಾಗಲ್ಲ ನನಗೆ, ಏನು ಮಾಡಬೇಕು ಅಂತ ವಿಚಾರ ಮಾಡಿ ಒಂದು ತೊಡೆ ಕೋಳಿ ಸಾಕಿಬಿಟ್ಟೆ. ಕೋಳಿ ಸಾಕೋಣ, ನಾವು ಏನದ ದವಣೆ ಬಿಟ್ಟರೆ ಆಯ್ತು, ಆ ಉಣ್ಣಿ ಕಲಾಸ್ ಮಾಡ್ತಾವೆ, ಆ ಕೋಳಿ ನಮಗೆ ತತ್ತಿನೂ ಕೊಡ್ತದೆ, ಎಲ್ಲನೂ ಮಾಡ್ತದೆ, ಅದು ಒಂದು ಉಪಯೋಗ ಆಯಿತು, ಆ ಉಣ್ಣಿನೂ ಕಲಾಸ. ಅದು ಆ ದನಗಳಿಗೆ ವಿಷವನ್ನು ಹಚ್ಚೋದು ಬಂದಾಗಿಬಿಡ್ತು. ಈ ರೀತಿಯಾದಂಥದ್ದು ನಾವು ಒಂದೊಂದು ವ್ಯವಸ್ಥೆಯನ್ನು ನಾವು ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಈ ಲಾಭ ಅದ, ಕುರಿ ಸಾಕಾಣಿಕೆ ಮಾಡೋದ್ರಿಂದ ಈ ಲಾಭ ಅದ. ಇವೆಲ್ಲ ರೈತನ ಮಿತ್ರಗಳು, ಇವೆಲ್ಲ ರೈತನ ಮಿತ್ರ ಗೆಳೆಯದರು ಇವರೆಲ್ಲ. ಇವೆಲ್ಲ ಪ್ರತಿಯೊಂದು ಇರಬೇಕು, ನಮ್ಮಲ್ಲ ನಾಯಿ ಇರಬೇಕು, ನಾಯಿನೂ ಒಂದು ಕೆಲಸ ಮಾಡ್ತದೆ, ಬೆಕ್ಕಿರಬೇಕು, ಇಲಿಗಳನ್ನು ಹಿಡಿತದೆ, ಇವೆಲ್ಲ ಇರಬೇಕು ನಮ್ಗೆ. ಇದ್ರೇ ಅದಕ್ಕೆ ಏನದ ಈ ಪ್ರಕೃತಿಗೆ ಸೌಂದರ್ಯ ಬರ್ತದೆ, ಮತ್ತು ಆ ಪ್ರಕೃತಿ ಸರಿಯಾಗಿ ನಡೀತದೆ. ಅದು ಒಂದೇ ಕಡಿಮೆ ಆಯಿತು ಅಂತಂದ್ರೆ ಅದನ್ನು ನಡೆಯಂಗೆ ಇಲ್ಲ. ಅದು ಕೃಷಿ ಮಾಡ್ತಕ್ಕಂಥದ್ದು ಹಲವಾರು ಪದ್ಧತಿಗಳದಾವ, ಅವೆಲ್ಲ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹೊಸ ಹೊಸ ಆವಿಷ್ಕಾರವನ್ನು ನಾವು ಮಾಡಿದ್ರೆ ಮಾತ್ರ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ನಾವೆಲ್ಲರೂ ರೈತರ ಗಮನದಾಗಿಟ್ಟಬೇಕು. ಒಬ್ಬ ಒಂದು ಸಾಬೂನು ತಯಾರು ಮಾಡಿದ್ರು ಕೂಡ ಅದ್ರ ಮ್ಯಾಗ 14 ರೂಪಾಯಿ 15 ರೂಪಾಯಿ ಅಂತ ಪ್ರಿಂಟ್ ಹೊಡೆದು ಕಳಿಸ್ತಾನೆ. ಈಗ ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ನಾವು ರೇಟ್ ಹಾಕಿದ್ರೆ ಯಾರೂ ತಗೊಳ್ತಕ್ಕಂಥ ಸಂದರ್ಭ ಇಲ್ಲ. ಅದಕ್ಕೆ ನಾವು ಹೆಚ್ಚು ಬೆಳೆದೇ ನಾವು ಅದನ್ನು ಆದಾಯವನ್ನು ಗಳಿಸ್ಕೋಬೇಕು. ಅದ್ರ ಜೊತೆಗೆ ನಾವು ಇನ್ನೊಂದು ಈಗ ಸಾಕಷ್ಟು ಯೋಜನೆಗಳು ಕೂಡ ತೆಗ್ದಾರೆ. ಎಫ್ ಪಿ ಒಗಳ ತೆಗಿಸಿಂದ ನಾವೇ ರೈತರಿಗೆ ತಯಾರು ಮಾಡಿ ನಾವೇ ಪ್ಯಾಕಿಂಗ್ ಮಾಡಿ ನಾವೇ ಮಾರ್ತಕ್ಕಂಥ ಕೆಲವೊಂದು ಯೋಜನೆಗಳು ಕೂಡ ಅದಾವ. ಅಂಥವೆಲ್ಲ ನಾವೆಲ್ಲ ಬಳಸ್ಕೋಬೇಕಾಗ್ತದೆ. ಬಳಸ್ಕೊಂಡು ನಾವು ನಮ್ಮ ಆದಾಯವನ್ನು ದ್ವಿಗುಣ ಮಾಡೋದ್ರ ಜೊತೆಗೆ ವಿಷಮುಕ್ತ ಆಹಾರವನ್ನು ಎಲ್ಲ ಸಂಪೂರ್ಣ ಜನರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ತಲೆ ಒಳಗೆ ಬರಬೇಕು. ಇವತ್ತು ಅದನ್ನು ನಾ ಅಳವಡಿಸ್ಕೊಂಡೇನೆ ಸರ್. ಇವತ್ತು
1: ತುಂಬ ಸಂತೋಷ ಶಿವಾನಂದ ಅವರೇ. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಎರೆಹುಳನು ಅವಶ್ಯಕತೆ ಐತೆ ಅಂತ ಹೇಳಿ, ಈಗ ಎರೆಹುಳು ಗೊಬ್ಬರವನ್ನು ತಾವು ರೆಡಿ ಮಾಡ್ತೀರಿ?
0: ಇಲ್ಲ ಸರ್, ನಾ ಮಾಡಂಗಿಲ್ಲ ಅದನ್ನು. ಎರೆಹುಳ ಹುಳ ತಂದು ಗೊಬ್ಬರ ಮಾಡೋದು ಅದು ಮಾಡಂಗಿಲ್ಲ ನಾನು.

0: ನಾ ಏನು ಮಾಡ್ತೀನಿ, ನೇರವಾಗಿ ಈಗ ತೊಗರಿ ಕಟ್ಟಿಗೆ ಅದಾವ, ಅವು ನೇರವಾಗಿ ನಾ ತೊಗರಿ ಕಟ್ಟಿಗೆನೇ ಆ ಗಿಡದ ಬಡ್ಡಿ ಒಳಗೆ ಹಾಕೋತೊಕ್ಕಿನಿ, ಅಥವಾ ಅವು ಕತ್ತರಿಸಿ ರಾಶಿ ಮಿಷನ್ ಹಾಕಿಸಿ ಕತ್ತರಿಸಿ ಅದನ್ನು ಹೊಟ್ಟಿನ ಟೈಪ್ ಮಾಡ್ಕಿಸಿಂದ ಹಾಕೋತೊಕ್ಕಿನಿ, ಇಲ್ಲಾಂದ್ರೆ ಗುಂಡಿ ಒಳಗೆ ಹೋಗೋದು, ಮ್ಯಾಗ ಅದಕ್ಕೆ ಹೆಂಡಿ ಹೋಗೋದು, ಅದನ್ನು ಕೊಳಿಸ್ಕಿಸಿಂದ ಮಾಡ್ತೀನಿ. ಅಲ್ಲಿ ತನ್ನಿಂದಾನೇ ಉತ್ಪತ್ತಿ ಆಗ್ತಾವ್ರಿ. ನಾವು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟೇವತ್ತಂದ್ರೆ ಆ ಭೂಮಿ ಒಳಗೆ ಎಲ್ಲಾನು ಹುಡ್ತಾವ. ನೀವು ರಾಸಾಯನಿಕ ಗೊಬ್ಬರ ಹಾಕೋತು ಹಾದೇವು ನಾವು ಅಂತಂದ್ರೆ ಹಾವು ಸಹಿತ ಬರಂಗಿಲ್ಲ ಅಲ್ಲಿ. ಅಷ್ಟು ವಿಷಕಾರಿ ಆದಂಥ ಪ್ರಾಣಿನೂ ಕೂಡ ಅದ್ರ ಸನೇಕ್ಕೆ ಬರಂಗಿಲ್ಲ. ಅಂಥ ಒಂದು ವ್ಯವಸ್ಥೆ ಇದೆ. ಒಟ್ಟು ರಾಸಾಯನಿಕವನ್ನು ನಾವು ಇವತ್ತು ಆದಷ್ಟು ಕಡಿಮೆ ಮಾಡಬೇಕು. ಬಿಟ್ಟು ಬಿಟ್ರಂತೂ ಭಾಳ ಒಳ್ಳೆಯದೇ. ಅದಕ್ಕೆ ನಾವೇನು ಮಾಡ್ತೀವಿ, ಎರೆಹುಳ ಗೊಬ್ಬರವನ್ನು ನಾವು ತಯಾರಿ ಮಾಡಂಗಿಲ್ಲ, ಅದು ತನ್ನಿಂತಾನೇ ಕೃತಕವಾಗಿಯೇ ತಯಾರಾಗಬೇಕಂತ ಹೇಳಿಕ್ಷಿಂದ ಅದರೊಳಗೆ ಬಿಟ್ಟು ಬಿಡ್ತೇವೆ ನಾವು. ಮತ್ತು ಆದಷ್ಟು ನಾನು ಈಗೇನು ಮಾಡ್ತೀನಿ ಅಂದರೆ, ನನಗೆ ಹೆಂಡಿ ಗೊಬ್ಬರ ಅಷ್ಟು ಸಾಲಂಗಿಲ್ಲ. ಈ ಬಿಜಾಪುರದಾಗಿರ್ತಕ್ಕಂಥ ಗೌಳಿಗೆರೆ ಹೆಂಡಿ ಗೊಬ್ಬರ ಆಗಿರ್ಬೋದು, ಅವು ಇವು ನನಗೆ ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ಅದನ್ನು ಕೂಡ ನಾ ತೊಗೊಂಡು ಹೋಗಿ ಇದು ಮಾಡ್ತೀನಿ. ಯಾಕಂದ್ರೆ ನನಗೆ ಗೊಬ್ಬರ ಅಂದ್ರೆ ಭಾಳ ಇಷ್ಟ. ಅದು ಗೊಬ್ಬರ ಇತ್ತಂದ್ರೆ ದಾರ್ಯಾಗ ಗೊಬ್ಬರ ಬಿದ್ದರೂ ನಾ ತೊಗೊಂಡು ಹೋಗವನೇ, ನಾವು ಒಂದು ಗುಣಾಂತರ ಬಿದ್ದಿದ್ರು ತೊಗೊಂಡು ಹೋಗವನೇ ನಾನು. ಸಮಯಕ್ಕೆ ನಾವು ಬೆಲೆ ಕೊಡ್ತೀವಿ ಸರ್, ಸಮಯ ಭಾಳ ಮುಖ್ಯದ. ಇವತ್ತು ರೊಕ್ಕ ಕಳ್ಕೊಂಡಿವತ್ತಂದ್ರೆ ನಾಳೆಗೆ ರೊಕ್ಕ ಗಳಿಸ್ಬೋದು, ಭೂಮಿ ಕಳ್ಕೊಂಡ್ರೆ ನಾಳೆ ಗಳಿಸೋಕ್ಕಾಗಂಗಿಲ್ಲ. ನಮ್ಮ ದಿನ ಕಳ್ಕೊಂಡಿವಂದ್ರೆ ನಾಳೆ ಗಳಿಸಂಗಿಲ್ಲ. ನಾವೆಲ್ಲರೂ ರೈತರು ಏನು ಮಾಡ್ಬೇಕಂದ್ರೆ ಸಮಯಕ್ಕೆ ಭಾಳಷ್ಟು ಮಹತ್ವ ಕೊಟ್ಟು ಪ್ರತಿದಿನ ನಾವು ದುಡಿಮೆಯನ್ನು ಮಾಡಬೇಕು, ಇರ್ತಕ್ಕಂಥ ದಿನಗಳನ್ನು ನಾವು ಬಳಸ್ಕೋಬೇಕು, ಮುಂದೆ ಅವು ಸಿಗಂಗಿಲ್ಲ.
1: ತುಂಬ ಸಂತೋಷ ಶಿವಾನಂದ ಅವರೇ. ಇಷ್ಟೆಲ್ಲ ತಾವು ಕೃಷಿಯಲ್ಲಿ ಸಾಧನೆ ಮಾಡಿದ್ದೀರಿ, ಈ ಕೃಷಿಯ ಸಾಧನೆಗಳನ್ನು ಕಂಡ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸವ?
0: ಸರ್, ಪ್ರಶಸ್ತಿಗಳಂತರೂ ಸಾಕಷ್ಟು ಕೊಟ್ಟಾರೆ. ನನ್ನ ತೋಟಕ್ಕೆ ಬಂದು ನೋಡಿ ನನ್ನ ತೋಟದೊಳಗೆ ಇವೆಲ್ಲ ಏನದಾವ ಅನ್ನೋದು ನೋಡೇ ಪ್ರಶಸ್ತಿಯನ್ನು ಕೊಟ್ಟಾರೆ ಸಾಕಷ್ಟು. ನೋಡ್ರಿ, 2023-24 ಶ್ರೇಷ್ಠ ತೋಟಗಾರಿಕೆ ರೈತ ಪ್ರಶಸ್ತಿ ಕೊಟ್ಟರು, 24-25 ನನಗೆ ತೋಟಗಾರಿಕೆ ಕೃಷಿ ಪ್ರಶಸ್ತಿ ಕೊಟ್ಟರು. ಅಲ್ಲಿಂದ ಸಾಕಷ್ಟು ಪ್ರಶಸ್ತಿಗಳತ್ರೂ ಈ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಗಳು ಸಾಕಷ್ಟು ನನಗೆ ಒಂದಲ್ಲ ಎರಡಲ್ಲ ರೈತರತ್ನ ಪ್ರಶಸ್ತಿ ಆಗಿರ್ಬೋದು, ಅಲ್ಲಿಂದ ನೇಗಿಲೆ ಯೋಗಿ ಪ್ರಶಸ್ತಿ, ಜೈ ಜವಾನ್ ಜೈ ಕಿಸಾನ್ ಪ್ರಶಸ್ತಿ, ಅನ್ನದಾತ ಪ್ರಶಸ್ತಿ, ಮಣ್ಣಿನ ಮಗ ಪ್ರಶಸ್ತಿ, ಹಲವಾರು ಒಂದು ನೂರಾರು ಪ್ರಶಸ್ತಿಗಳು ನನಗೆ ಕೊಟ್ಟಾರ. ಕೊಟ್ಟು ನನಗೆ ಈ ಮಾಡಿದ್ದಕ್ಕೆ ಗೌರವಿಸ್ಯಾರ. ಮತ್ತು ಸಾಕಷ್ಟು ಸಲ ನನಗೆ ಈ ಕೃಷಿ ವಿಶ್ವವಿದ್ಯಾಲಯದೊಳಗೆ ಅಲ್ಲಿ ರೈತರ ಕೂಡದಲ್ಲಿ ಕೂಡ ನಮ್ಮ ಹಂಚಿಕೆಯನ್ನು ಅವ್ರದ್ದು ನಾವು ಹಂಚ್ಕೊಳ್ಳೋದು, ನಮ್ಮದು ಅವ್ರು ಹಚ್ಕೊಳ್ಳೋದು. ನನಗಿಂತಲೂ ಶಾಣ್ಯರು ಈ ರೈತರು ಭಾಳ ಅದಾರ, ಅವರು ಬೆಳಕಿಗೆ ಬರೋಲ್ಲಾಗ್ಯಾರ. ಅವರು ಪದ್ಧತಿಗಳು ಭಾಳ ವರ್ಷ ಒಳ್ಳೆ ಒಳ್ಳೆ ಪದ್ಧತಿಗಳದಾವ. ಅವ್ರ ಹತ್ತಕ್ಕೂ ಹೋಗಿ ನಾ ಕೇಳ್ತೀನಿ, ಅವ್ರ ತೋಟಕ್ಕೆ ಹೋಗ್ತೀನಿ, ಎಲ್ಲಿ ಹೊಸದು ಮಾಡ್ಯಾರ ಅಲ್ಲಿ ಹೋಗಿ ನೋಡ್ತೀನಿ, ನೋಡಿ ಅವರೂ ಕೂಡ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ಈಗ ಮೊನ್ನೆ ಹೇಳಿದ್ರು 100 ಟನ್ ಕಬ್ಬು ಬೆಳಿಬೇಕಂತ ಮೊನ್ನೆ ಜೆ ಡಿ ಸಾಹೇಬರು ಒಂದು ಮಾಡಿದ್ರು, ಮತ್ತೊಂದು ಕಾರ್ಯಕ್ರಮ ಜೆ ಡಿ ಅವರು ಕೃಷಿ ವಿಶ್ವವಿದ್ಯಾಲಯದವರು 100 ಟನ್ ಬೆಳಿಬೇಕಂತ ಈಕ್ಷಿಂದ ಮಾಡಿದ್ರು ಕಾರ್ಯಕ್ರಮ. ಅದೆಲ್ಲ ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮಗಳು. ಅದರೊಳಗೆ ಎಲ್ಲ ಹೇಳಿದ್ರು ಕಬ್ಬು ಹೆಂಗೆ ಬೆಳಿಬೇಕು, ಪದ್ಧತಿ ಹೆಂಗಿದೆ, ಅದಕ್ಕೆ ಬರ್ತಕ್ಕಂಥ ರೋಗಗಳೇನು, ರೋಗ ನಿರ್ವಹಣೆ ಹೆಂಗೆ ಮಾಡಬೇಕು, ಅದೆಲ್ಲ ಹೇಳಿದ್ರು. ಇವೆಲ್ಲ ಮಾಡಿ ನಾನು 100 ಟನ್ ಬೆಳೆದೀನಿ ಕಬ್ಬು. ಕಬ್ಬು ಬೆಳೆದಿನ ತೆಗೆದೀನಿ ಈಗ, ಅದು ನನ್ನ ಟ್ಯಾಕ್ಟ್ರಿ ಬೀಳಕತ್ತು ಅಲ್ಲಿ ನಮ್ಮ. ಯಾಕಂದ್ರೆ ಭೂಮಿ ಜಂಗ ಭೂಮಿ ಅದ, ಅದು ತಳದ ಭೂಮಿ ಇರೋದ್ರಿಂದ 100 ಟನ್ ನಾನು ಬೆಳೆದೆ ಕಬ್ಬು ಈಗ 4-5 ವರ್ಷದ ಹಿಂದೆ. ಅವಾಗ ಕಬ್ಬು ಬೆಳೆದು ನಾವು ಕಬ್ಬಿಂದ ಬಿಟ್ಟುಬಿಟ್ಟೇವ್ರಿ, ಯಾಕಂದ್ರೆ ಅಲ್ಲಿ ಟ್ರ್ಯಾಕ್ಟರ್ ಬೀಳಕತ್ತು, ಅದರ ದರ್ಶನ ಬಿಟ್ಟೇವೆ. ಸಾಕಷ್ಟು ಪ್ರಶಸ್ತಿಗಳು ನನಗೆ ಒದಗಿ ಬಂದವ ಸರ್.
1: ತುಂಬ ಸಂತೋಷ ಶಿವಾನಂದ ಅವರೇ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿರಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಅದೇ ರೀತಿ ಈಗ ಕೊನೆಯಲ್ಲಿ ನಮ್ಮ ಯುವ ರೈತರಿಗೆ ಅಂದ್ರೆ ರೈತರ ಆದಾಯ ಹೆಚ್ಚಾಗಬೇಕು ಮತ್ತು ಭೂಮಿ ಉಳಿಬೇಕಂದ್ರೆ ನಮ್ಮ ರೈತರಿಗೆ ಏನು ಸಲಹೆ ಕೊಡ್ತೀರಿ ತಾವು?
0: ಮುಖ್ಯವಾಗಿ ಹೇಳ್ತೀನಿ ಸರ್, ಮೊದಲು ಶಿಕ್ಷಣವಂತರಾಗಬೇಕು ರೈತರು. ಶಿಕ್ಷಣವಂತರು ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಸುಧಾರಣೆ ಆಗಂಗಿಲ್ಲ. ರೈತರು ಈ ಯುವಕರು ಏನದಾರಲ್ಲ, ಈಗ 50 ಮೇಲ್ಪಟ್ಟು ಇದ್ದಂಥವ್ರು ಇನ್ನು ಮುಂದೆ ಸಾಧನೆ ಮಾಡೋಕ್ಕಾಗಂಗಿಲ್ಲ. ಸಣ್ಣ ಹುಡುಗರಿಗೇನು 10-15 ವರ್ಷದೊಳಗೆ ಇದ್ದವರು ಸಾಧನೆ ಮಾಡೋಕ್ಕಾಗಲ್ಲ. 18 ಏನು ವಯಸ್ಸಿನವರು ಯುವಕರು ಅಂತಕ್ಕಂಥವ್ರು ಏನದಾರ, ಅವರು ಈಗ ಏನು ಮಾಡ್ತಾರೆ ಅಂತಂದ್ರೆ ಸಾಲಿಗಚ್ಚಿವತ್ತೆ ಸಾಲಿ ಒಂದೇ ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರ ಜೊತೆಗೆ ನಮ್ಮ ಭೂಮಿ ಕಡೆ ಲಕ್ಷ ಕೊಡೋಲ್ರಾಗ್ಯಾರ. ಆ ಯುವಕರು ಓದಿ ಕೃಷಿಯನ್ನು ಮಾಡಬೇಕು ಅನ್ನೋದು ನನ್ನ ಆಶಯದ. ಓದಬೇಕು, ಕೃಷಿ ಮಾಡಬೇಕು, ಸಾವಯವತ್ತ ಬರಬೇಕು, ವಿಷಮುಕ್ತ ಆಹಾರವನ್ನು ತಯಾರು ಮಾಡಬೇಕು. ಅವರು 1-4 ಬೆಳೀತಕ್ಕಂಥ ಬೀಜಗಳನ್ನು ಹುಡುಕಬೇಕು, ಅವರು ಕೃಷಿಯತ್ತ ಒಲವು ತೋರಬೇಕು. ಯಾಕಂದರೆ ಮುಂದೆ ಬರ್ತ ಮುಳಿದು ಕೊನೆಯದಾಗಿ ಒಂದೇ ಹೇಳ್ತೀನಿ, 1,000 ಜನ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ಕಂಪ್ಯೂಟರ್ ಮಾಡಕತ್ತದ.
1: ಹೌದು,
0: ನೌಕರಿ ಕಮ್ಮಾಗಿಬಿಟ್ಟಾವ. ಈಗ ಎಲ್ಲರೂ ನೌಕರಿಯತ್ತೆ ಸಾಲಿ ಕಲಿಯಲಕತ್ತಾರ. 1,000 ಮಾಡ್ತಕ್ಕಂಥದ್ದಾದಾಗ 1,000 ಕೆಲಸ ಹೋಯ್ತಲ್ಲಿ.
1: ಹೌದು,
0: ಬಸ್ನಾಗಿ ಕಂಡಕ್ಟರ್ ಒಬ್ಬನೇ ಡ್ರೈವರ್ಗೂ ಮಾಡಕತ್ತಾನೆ, ಕಂಡಕ್ಟರ್ಗೂ ಮಾಡಕತ್ತಾನೆ, ಅಲ್ಲಿನೂ ನೌಕರಿ ಹೋಯ್ತೆ. ಎಲ್ಲ ಕಂಪ್ಯೂಟರೈಸ್ ಬಂದ್ಬಿಟ್ಟಾವ.

0: ಕೊನೆಗೆ ಉಳಿದ ಕೃಷಿ ಅನ್ನೋದನ್ನು ಮಾತ್ರ ನಮ್ಮ ಯುವಕರ ಗಮನದಾಗಿಟ್ಕೋಬೇಕು. ನೌಕರಿ ಮಾಡಿರಿ, ನೌಕರಿ ಮಾಡಿರಿ, ಸಿಗಲಿಕ್ಕಪ್ಪ ಅಂತಂದ್ರೆ ಒಂದು ಸಮೃದ್ಧ ಕೃಷಿಯನ್ನು ಮಾಡಿ ನೀವು ಹೆಸರು ಗಳಿಸ್ಕೊಂಡು ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೋಬೇಕಂತೇಳಿ ನಾನು ನನ್ನ ಯುವಕರಲ್ಲಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ತುಂಬ ಸಂತೋಷ ಶಿವಾನಂದ್ ಅವರೇ. ಈಗ ಈ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮ ಯುವಕರಾಗಲಿ ರೈತರಾಗಲಿ ತಮ್ಮ ಜೊತೆ ಮಾತಾಡಿ ತಮ್ಮ ಅನುಭವವನ್ನು ಅಂದರೆ ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕಂದ್ರೆ ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಏ ಕೊಡ್ತೀನಿ ಸರ್, ಯಾವಾಗಲೂ ಕೊಡ್ತೀನಿ. ಮುಂಜಾನೆ 8 ಒಳಗಾಗಿ ಫೋನ್ ಮಾಡಬೇಕು, ಸಾಯಂಕಾಲ 8 ನಂತರ ಮಾಡಿದ್ರೆ ಮಾಡಬೇಕು ಫೋನ. ನಾನು ಯಾವಾಗಲೂ ಸಲಹೆ ಕೊಡ್ತೀನಿ, ಇದೇನೇನು ಭಾಳ ದೊಡ್ಡದಲ್ಲ. ಅದಕ್ಕೆ ನನ್ನ ಫೋನ್ ನಂಬರ 8955113867.
1: ಆತ್ಮೀಯರೇ, ಶಿವಾನಂದ್ ಮಂಗಣ್ಣವರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8115113768 ಈ ನಂಬರ್ಗೆ ಕರೆ ಮಾಡಿ ಶಿವಾನಂದ್ ಮಂಗಣ್ಣವರ ಜೊತೆ ಮಾತಾಡಿ ಅವರ ಕೃಷಿ ಅನುಭವದ ಸಲಹೆಯನ್ನು ತಾವು ಪಡಿಬೋದು. ಶಿವಾನಂದ್ ಮಂಗಣ್ಣವರವರೇ, ಇಲ್ಲಿವರೆಗೆ ನಮಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ, ಅರಣ್ಯ ಕೃಷಿಯ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಮಂಗಣ್ಣವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ತಿಳುಗರೆ, ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಉತ್ಪಾದಕರ ಸಂಘಗಳ ಪ್ರಯೋಜನ, ಈ ವಿಷಯ ಕುರಿತು ಡಾಕ್ಟರ್ ರಘುಪ್ರಸಾದ್ ಮುಖ್ಯಸ್ಥರು, ಕೃಷಿ ಪಿಕೆ ವಿಸ್ತರಣಾ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ವಿಜಯಪುರ, ಸಮಯ 7:34. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಪುರೋಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ AFHQ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, AFHQ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು, ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ದತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ

ಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕರಿಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕವಿತಾ ಕೃಷ್ಣಮೂರ್ತಿ.

0: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksw.ac.in.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಲಕ್ಕಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಅರ್ಜುನ್ ಜನ್ಯ ಅವರ ಸಂಗೀತ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ.
7: ಪೈಲ್ವಾನ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ನರೇಶ್ ಅಯ್ಯರ್ ಮತ್ತು ಶ್ರುತಿ ಶಶಿಧರನ್. ವಿ ನಾಗೇಂದ್ರ ಪ್ರಸಾದ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ.
3: ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
5: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ.
7: ಪೈಲ್ವಾನ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ನರೇಶ್ ಅಯ್ಯರ್ ಮತ್ತು ಶ್ರುತಿ ಶಶಿಧರನ್. ವಿ ನಾಗೇಂದ್ರ ಪ್ರಸಾದ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

0: ಕವಿ ಕಾದಂಬರಿ ಚಂದ್ರ ಚಟರ್ಜಿ ರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
1: ನೂರ ಒಂದು ದಶಾಂಶ 8 ಮೆಗಾಹರ್ಟ್ಸ್ FM ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ಸರಿಯಾಗಿ 8 ಗಂಟೆಗಳು. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು

0: ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಶುಭಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿ ಉದಯಶಂಕರ್, ಅವರ ಸಾಹಿತ್ಯ ವಿಜಯ್ ಭಾಸ್ಕರ್ ಅವರ ಸಂಗೀತ.

ಹಾಗೆಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಪುಟಣಿ ಏಜೆಂಟ್ 1 2 3 ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ಒದಗಿಸಿದ್ದಾರೆ.

0: ಚಂಪಾ,
1: ಏ ಚಂಪಿ,
2: ಏನಾಗಿದೆ?
1: ಈ ಚಂಪಿ ಎಲ್ಲಿ ಹೋದ್ಲಿಕ್ಕೆ ದನ ಕಾಯಕಿ? ಏ ಚಂಪಿ,
2: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡು ತೋರ್ಸಕತ್ತಾರಿ ಅತ್ತಿಯವ್ರ.
1: ಅಯ್ಯ, ನೀನು ಹಲ್ವಾ ಹಲ್ಲಿಗೆ ಬರದಂಗಾಗ್ಲಿ.
2: ಏನಾಗಿದೆ?
1: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತಿ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
2: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
1: ಟಿವಿ ಮುಂದ್ ಕೂಡೋದ್ ಬಿಡ ನಿನ್ನ.
2: ಇಲ್ಲಿ ಇಡ್ರಿ ಅತ್ತಿಯವ್ರ.
3: ಸಮಯ ಈಗ 8:15 ಆಗುತ್ತಲಿದೆ. ಈಗ ಬೆಂಗಳೂರು ಕೇಂದ್ರದಿಂದ, ದೆಹಲಿ ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ.
1: ಬಾಯ್ ತೆಗಿಬೇಡ ಇನ್ನ.

ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳಿ ಮೊದಲಿಗೆ ಯಾದೋಂಕಿ ಬಾರಾತ್ ಚಿತ್ರದ ಗೀತೆ. ಆಶಾ ಭೋಸ್ಲೆ ಮತ್ತು ಮೊಹಮ್ಮದ್ ರಫಿ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ಆರ್ ಡಿ ಬರ್ಮನ್, ಸಾಹಿತ್ಯ ಮುಜರು ಸುಲ್ತಾನ್ಪುರಿ.

ಆತಂಕಿ ಭಾರತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಇವುಗಳ ದನಿಯಲ್ಲಿ ಜವಾನಿ ದಿವಾನಿ ಚಿತ್ರದ ಗೀತೆ. ಗೀತರಚನೆ ಆನಂದ್ ಬಕ್ಸಿ, ಸಂಗೀತ ರಾಮ್ ದೇವ್ ಬರ್ಮನ್.

ಜವಾನಿ ದಿವಾನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಕೇಳಿ ಕ್ಯಾರವಾನ್ ಚಿತ್ರದ ಗೀತೆ, ಮಜರು ಸುಲ್ತಾನ್ಪುರಿಯವರ ರಚನೆ, ರಾಮದೇವ್ ಬರ್ಮನ್ ಅವರ ಸಂಗೀತ. ಕೇಳಿ ಬರಲಿರುವ ಧ್ವನಿ ಆಶ್ರಯ ಭೋಸ್ಲೆಯವರದು.

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಯಿತು. ಆಕಾಶವಾಣಿ ವಿಜಯಪುರ ಸಮಯ 8:45 ಆಗುತ್ತಲಿದೆ. ಇನ್ನೀಗ ಮೊದಲಿಗೆ ಹಿಂದಿಯಲ್ಲಿ ಸಮಾಚಾರ ಸಂಧ್ಯೆ, 9:00, ಇಂಗ್ಲೀಷ್ನಲ್ಲಿ ನ್ಯೂಸ್ ಆಟ್ 9 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ.
1: ಆಕಾಶವಾಣಿ ಸಮಾಚಾರ ಸಂಧ್ಯಾ ಜಾಗೃತಿ ಶರ್ಮಾ.

0: ಇದುವರೆಗೆ ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.
1: ಆಕಾಶವಾಣಿ ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್.

0: ಕೇಳಿ ಜನಪದ ವೈವಿಧ್ಯ.
1: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಒಬ್ಬ ಜನಪದ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈ ಜನಪದ ಹಾಡುಗಳು ನಮ್ಮನ್ನು ಮನಸೊರೆಗೊಳ್ತವೆ. ಅಲ್ಲಲ್ಲಿ ನಾವು ಜನಪದ ಹಾಡುಗಳನ್ನು ಕೇಳ್ತಿರ್ತೇವೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ನಮಗೆ ಅವು ತೀರ ಹತ್ತಿರ ಆಗ್ತವೆ. ಹಾಗಾಗಿ ನಾವು ಇವತ್ತು ಯಾವುದೇ ಜನಪದ ಕಲೆ ಕೇಳಿದರೂ ಅದಕ್ಕೆ ಮನಸೊಲ್ತೇವೆ, ಮನಸೊರೆಗೊಳ್ತೇವೆ. ಆ ಹಾಡು ಎಲ್ಲೋ ಒಂದು ದಿನ ಕೇಳಿದ ಹಾಡಿರ್ಬೋದು, ಅದನ್ನು ನಾವು ಅನೇಕ ದಿನಗಳವರೆಗೆ ನೆನಪಿನಲ್ಲಿ ಕೊಳ್ತೇವೆ. ಏ, ನಮಗೂ ಕೂಡ ಇಂಥ ಹಾಡುಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಂತೋಷಭರಿತ ದಿನಗಳಲ್ಲಿ ಕೇಳುವಂತಾಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಪಟ್ಟುಕೊಂಡಿರ್ತೇವೆ. ಹಾಗಾಗಿ ಅಂಥ ಒಬ್ಬ ಅಪರೂಪದ ಜನಪದ ಹಾಡುಗಾರರನ್ನು

0: ಜನಪದ ಕಲೆಯನ್ನ ರೂಢಿಸಿಕೊಂಡವರನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಸಂಗೀತ ಸಂಗಯ್ಯ ಹಿರೇಮಠ ಅವರೇ.
1: ನಮಸ್ಕಾರ ಸರ್.
0: ತಾವು ಯಾವ ಊರಿಂದ ಬಂದಿರಿ, ತಮ್ಮ ಒಂದು ಸ್ವಲ್ಪ ಪರಿಚಯ ಹೇಳಿ.
1: ಸರ್, ನಾನು ಸಂಗೀತ ಸಂಗಯ್ಯ ಹಿರೇಮಠ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ, ಇಲ್ಲಿ ಕೆಲಸದ ಮೇರೆಗೆ ಅಂತ ಬ್ಯಾಂಗ್ಳೂರಲ್ಲಿ ಇರೋದು.
0: ತುಂಬಾ ಸಂತೋಷ ಸಂಗೀತ ಅವರೇ. ನೀವು ಜಾನಪದ ಕಲೆಯನ್ನ ಈಗ ತಾವು ಮೈಗೂಡಿಸ್ಕೊಂಡಿದ್ದೀರಿ, ಯಾವಾಗಿಂದ ತಾವು ಜಾನಪದ ಕಲೆಯನ್ನ ಕಲ್ತ್ಕೊಂಡ್ರಿ, ಮತ್ತೆ ತಮ್ಮ ಈ ಒಂದು ಜಾನಪದ ಕಲೆಗಳನ್ನ ಕಲ್ತ್ಕೊಳ್ಳಕ್ಕೆ ಯಾರು ಪ್ರೇರಣೆ ಆದ್ರು, ಸ್ವಲ್ಪ ಈ ಬಗ್ಗೆ ಹೇಳಿ.
1: ಸರ್, ಇದನ್ನ ನಾನು ಹೇಳಲೇಬೇಕು, ನಮ್ಮ ಅಜ್ಜಿಯವರು ನಾನು ಚಿಕ್ಕಂದಿದ್ದಾಗಿಂದಲೂ ಜಾನಪದ ಹಾಡುಗಳನ್ನ ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಸರ್. ನಾನು ಚಿಕ್ಕವಳಿದ್ದಾಗಿಂದಲೂ ಅದನ್ನ ನಾನು ಅವ್ರ ಹಾಡಿದ್ದನ್ನೇ ಗುಣಗುಡ್ತಾ ಇರ್ತಾ ಇದ್ದೆ. ನಾನು ಕಲಿಗೆ ಜೊತೆ ಗೂಡಿಸ್ಕೊಂಡು ಯಾವಾಗ್ಲೂ ಹಾಡ್ತಾನೆ ಇದ್ದೆ, ಹಾಗಾಗಿ ನಮ್ಮ ಅಜ್ಜಿಯವ್ರು ಹಾಡೋದು ಅದು ನಂಗೆ ಬಳುವಳಿಯಾಗಿ ಬಂದಿದೆ ಸರ್. ಅವ್ರು ನಮ್ಮ ಅಜ್ಜಿನೇ ನನಗೆ ಪ್ರೇರಣೆ ಸರ್, ಅವರೇ ಸ್ಫೂರ್ತಿ ನನಗೆ.
0: ಅಂದ್ರೆ ತಾವು ಅಜ್ಜಿಯಿಂದ ಹಾಡುಗಳನ್ನ ಕಲ್ತಿರಿ, ತಮ್ಮ ಅಜ್ಜಿ ತಮ್ಮ ಪ್ರೀತಿಯ ಅಜ್ಜಿ ಅಂತ ಹೇಳಬಹುದು. ಈಗ ತಮ್ಮ ಅಜ್ಜಿ ಅವರು ತಮಗೆ ಎಲ್ಲ ಸಂದರ್ಭದಲ್ಲಿ ಹೇಳುವಂತ ಹಾಡನ್ನು ಕೂಡ ಕಲ್ಸಿಕೊಟ್ಟಿರ್ಬಹುದಲ್ಲ. ಅದು ಮಗು ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಮದುವೆಯ ಸಮಾರಂಭದಲ್ಲಿ, ಅಥವಾ ಯಾವುದೋ ಒಂದು ಶುಭ ಸಮಾರಂಭದಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳನ್ನ ನಿಮ್ಗೆ ನಿಮ್ಮ ಅಜ್ಜಿಯವರಿಂದ ನೀವು ಕಲ್ತೀರಿ?
1: ಹೌದು ಸರ್. ಆಕ್ಚುಲಿ ಅವರು ನನಗೆ ಕಲಿಸಿದ್ದು ಅಂತಲ್ಲ, ಅವ್ರು ಹಾಡ್ತಾ ಇದ್ರು, ಅದು ನನಗೆ ಇಷ್ಟಪಟ್ಟು ನಾನೇ ಕಲ್ತಿರೋದು ಸರ್. ಅವ್ರು ಹಾಡೋದನ್ನ ನೋಡಿ ನೋಡಿ ನಾನು ಅದನ್ನೇ ರೂಢಿಸ್ಕೊಂಡಿದ್ದೀನಿ ಸರ್.
0: ಈಗ ಸದ್ಯ ಸಂಗೀತ ಅವರು ತಾವು ಏನು ಓದಿದ್ರಿ, ಮತ್ತೆ ಏನು ಉದ್ಯೋಗ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
1: ಸರ್, ನಾನು ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಎಂಎ ಬಿ ಎಡ್ ಮಾಡಿದ್ದೀನಿ ಸರ್. 2 ವರ್ಷ PUC ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ, ಮತ್ತೆ 5 ವರ್ಷ ನಾನು CBSE ಹೈಸ್ಕೂಲ್ ಅಲ್ಲಿ ಮಾಡಿದ್ದೀನಿ ಸರ್. ಇವಾಗ ನನಗೆ 2 ಚಿಕ್ಕ ಮಕ್ಕಳಿದೆ, ಹಾಗಾಗಿ ನಾನಿವಾಗ ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ತಗೊಂಡಿದ್ದೀನಿ.
0: ತುಂಬಾ ಸಂತೋಷ ಸಂಗೀತ ಸಂಗಯ್ಯ ಹಿರೇಮಠ ಅವರೇ. ಈಗ ನಮ್ಮ ಕೇಳುಗರಿಗೆ ತಮ್ಮ ಜನಪದ ಕಲೆ, ತಮ್ಮ ಅಜ್ಜಿಯಿಂದ ಕಲ್ತಂತಹ ಒಂದು ನಿಮಗೆ ಪ್ರೀತಿಯವಾದ ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸಿ ನಮ್ಮ ಕೇಳುಗರಿಗೆ.
1: ಆಯ್ತು ಸರ್. ನಾನು ಹೀಗೆ ಸೋಬಾಣಿ ಪದ, ಜೋಗುಳ ಪದ, ಬೀಸುವ ಕಲ್ಲಿನ ಪದ, ಹೀಗೆ ಮುಂತಾದ ಒಂದು ಜನಪದ ಹಾಡುಗಳನ್ನ ಹಾಡ್ತೀನಿ ಸರ್. ಅದರಲ್ಲಿ ಇವಾಗ ನಾನು ಈ ಸೋಬಾಣಿ ಪದವನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್.

0: ತುಂಬ ಸಂತೋಷ ಸಂಗೀತ ಸಂಗಯ್ಯ ಹಿರಿಮಠ ಅವರೇ. ಅಪರೂಪದ ಜನಪದ ಕಲೆಗಳಲ್ಲಿ ಒಂದಾದ ಸೋಬಾನೆ ಹಾಡನ್ನು ನಮ್ಮ ಕೇಳುಗರಿಗೆ ನೀವು ಹಾಡಿದ್ರಿ, ತುಂಬ ಸಂತೋಷ. ಇನ್ನೂ ಅನೇಕ ಹಾಡುಗಳನ್ನು ತಾವು ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಹೇಳ್ತಾ ಇದ್ದೀರಿ.
1: ಸಂಗೀತ ಮೇಡಮ್ ಅವರು ಹೇಳಿದರು ಸೋಬಾನೆ ಬಗ್ಗೆ. ಆ ಸೋಬಾನೆ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಜನಜೀವನದ ಪ್ರತಿಬಿಂಬವೇ ಜನಪದ. ಈ ಜನಪದ ಸಂಪ್ರದಾಯ ಹಾಡುಗಳು ಕೇಳೋದಕ್ಕೆ ತುಂಬ ಇಂಪಾಗಿರುತ್ತೆ. ಇವು ಕೇವಲ ಹಾಡುಗಳಲ್ಲ,

0: ನಮ್ಮ ಪೂರ್ವಜರ ಬದುಕು, ಭಾವನೆಗಳು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಮೂಲ್ಯ ಪರಂಪರೆಯಾಗಿದೆ. ಈ ಅಮೂಲ್ಯ ಪರಂಪರೆಯನ್ನು ಇಂದು ನಮ್ಮ ಸಂಗೀತ ಸಂಗಯ್ಯ ಅವರು ತುಂಬಾ ಸುಂದರವಾಗಿ ಹಾಡುಗಳನ್ನು ವರ್ಣನೆ ಮಾಡಿ ಹಾಡಿದ್ದಾರೆ. ಇನ್ನ ಮುಂದೆ ಹೇಳೋದಾದ್ರೆ, ಸಂಗೀತ ಮೇಡಮ್ ಅವರೇ, ನೀವು ಇವಾಗ ಶೋಭಾನೆ ಹೇಳಿದೆ, ಅದೇ ಬೇರೆ ರೀತಿ ಪ್ರಕಾರದಲ್ಲಿ, ಅಂದ್ರೆ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ ಸ್ವಲ್ಪ ಹೇಳಿ.
1: ಹಾ, ಹಾಡ್ತೀನಿ ಮ್ಯಾಮ್. ಮಗುವನ್ನ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ನಾನು ಇವಾಗ ಹೇಳ್ತೀನಿ. ಜೋ

0: ಜೋಜೋಲಾಲಿಯು.
1: ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಹಾಡು ಕೇಳೋದಕ್ಕೇನೆ ಒಂಥರ ಇಂಪಾಗಿ ಕೇಳುತ್ತೆ ನಿಮ್ಮ ಧ್ವನಿಯಲ್ಲಿ. ಒಂದು ವೇಳೆ ಈ ಸಮಯದಲ್ಲಿ ಏನಾದರೂ ಇಲ್ಲಿ ಮಕ್ಕಳು ಇದ್ದರೆ ಹಾಗೆ ಮಲಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್ ನೀವು. ಇದು ಇವಾಗ ತೊಟ್ಟಿಲು ತೂಗೋದು, ಆಮೇಲೆ ಮದುವೆಗಳಲ್ಲಿ ಅಥವಾ ಹಸೆ ಮನೆಯಲ್ಲಿ ಕೂತ್ಕೊಂಡಾಗ ಆ ಥರ ಹಾಡುಗಳು ಏನಾದರೂ ಹೇಳ್ತೀರಾ?
2: ಹೇಳ್ತೀನಿ ಮ್ಯಾಮ್. ಇದು ಮದುವೆಯಾಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಹಾಡುವಂಥ ಹಾಡು. ಹೆಣ್ಣು

0: ತವರನ್ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಗಳು ಯಾವ ರೀತಿ ತನ್ನ ನೋವನ್ನ ತವರಿಗೆ ಇದು ಮಾಡ್ತಾಳೆ ಅನ್ನೋದನ್ನ ತುಂಬಾ ವರ್ಣನೀಯವಾಗಿ ವರ್ಣಿಸಿದ್ದೀರಾ. ಇದಲ್ದೆ ಮತ್ತೆ ಇನ್ನು ಯಾವ ಹಾಡುಗಳನ್ನ ಹಾಡ್ತೀರಾ ಮೇಡಮ್ ತಾವು?
1: ನಾನು ಬೀಸುವ ಕಲ್ಲಿನ ಪದ ಈ ತರ ಇನ್ನೂ ಹಲವಾರು ಹಾಡುಗಳನ್ನ ಹಾಡ್ತೀನಿ ಮ್ಯಾಮ್. ಬೀಸುವ ಕಲ್ಲು, ಈ ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡು, ಎಲ್ಲ ಜನಪದ ಗೀತೆಗಳನ್ನ ನಾನು ಹಾಡ್ತೀನಿ ಮ್ಯಾಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕಾರ್ಯಕ್ರಮಗಳನ್ನೆಲ್ಲಾದ್ರೂ ಕೊಟ್ಟಿದ್ದೀರಾ?
1: ಹೌದು ಮೇಡಮ್, ನಾನು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶವಾಣಿ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು,
0: ನಮ್ಮೂರಲ್ಲಿ ಕೂಡ
1: ಏನು ಅಕೇಜನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಮೇಡಮ್.
0: ತುಂಬಾ ಖುಷಿ,
1: ನನ್ಗೆ ತುಂಬಾ ಖುಷಿ ಮ್ಯಾಮ್. ನನ್ಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನ್ಗೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
0: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟು ಹಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ? ಉಳಿಬೇಕಾ?
1: ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದ ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಒಂದು
0: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನು ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡೋಣ.
1: ಹಾಡ್ತೀನಿ ಮ್ಯಾಮ್. ಅವಳಿ

0: ಥ್ಯಾಂಕ್ ಯು ಮ್ಯಾಮ್.
1: ಸಂಗೀತಾ ಹಿರೇಮಠ್ ಅವರೇ, ನೀವು ಅನೇಕ ವರ್ಷಗಳಿಂದ ಹತ್ತಾರು ಜನಪದ ಹಾಡುಗಳನ್ನು ಹೇಳ್ತಾ ಬರ್ತಾ ಇದ್ದೀರಿ ಅಂತ, ತಾವು ಹಾಡ್ತಿರುವ ಹಾಡುಗಳನ್ನು ಕೇಳೇ ನಮಗನ್ನಿಸ್ತದೆ ತುಂಬ ಸಂತೋಷ. ಅನೇಕ ಕಾರ್ಯಕ್ರಮಗಳಲ್ಲಿ, ಸಮಾರಂಭಗಳಲ್ಲಿ ತಾವು ಅಲ್ಲಲ್ಲಿ ಹೋಗಿ ಹಾಡ್ತಾನೆ ಇರ್ತೀರಿ. ಈಗ ತಾವು ಕಾಲೇಜಲ್ಲೂ ಕೂಡ ಹಾಡ್ತಿರ್ಬೋದು, ತಮ್ಮ ಶಾಲೆಗಳಲ್ಲೂ ಕೂಡ ಹಾಡಿರ್ಬೋದು, ಅಥವಾ ಇನ್ನೇ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಲ್ಲೂ ಕೂಡ ತಾವು ಹೋಗಿ ಹಾಡಿರ್ಬೋದು. ತಮ್ಮ ಅನುಭವ ಕೂಡ ಅಗದಿ ಖುಷಿಯಾಗಿರ್ತದೆ. ಅನೇಕ ಜನರು ಇವತ್ತು ಏ ನೀವು ಕೂಡ ಈ ಥರ ಜಾನಪದ ಹಾಡನ್ನು ಹಾಡ್ತಿರಲ್ಲ, ತುಂಬ ಖುಷಿಯಾಗ್ತದೆ ಅಂತ ಅವ್ರು ಹೇಳ್ತಾರೆ, ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಅಂಥ ಸಂದರ್ಭ ತಮಗೆ ಯಾವಾಗ ಬಂತು? ಯಾರು ಹೇಳಿದ್ರೆ ತಮಗೆ ಹಂಗೆ ಹೇಳಿದಿದ್ರೆ ಅಲ್ಲಿ ತಾವು ಯಾವ ಹಾಡನ್ನು ಅವರು ಹೇಳಕ್ಕೆ ಒತ್ತಾಯ ಮಾಡಿದ್ರು ಹೇಳಿ ನೋಡೋಣ.
0: ಹೌದು ಸರ್, ಅಂಥ ಸಂದರ್ಭಗಳು ಹಲವಾರು ಬಂದಿದೆ ಸರ್. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣನೇ ಫುಲ್ ಜೋಶಿಂದ ಹೇಳೋರು ಹಾಡೋರ್ಗೂ ಬಿಡ್ತಾ ಇರಲಿಲ್ಲ. ಮತ್ತು ಶಾಲೆಯಲ್ಲಿ ಎಲ್ಲ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ. ಹಾಗಾಗಿ ಇಂಥ ಒಂದು ಸಂದರ್ಭಗಳು ಬಹಳಷ್ಟು ಬಂದಿದೆ ಸರ್. ನಾನು ಖುಷಿ ಪಡ್ತಾನೆ ಹಾಡ್ತೀನಿ, ನಂಗೆ ಖುಷಿ ಇದು.
1: ಅಂತ ಯಾವುದು ಒಂದು ಸಮಾರಂಭದಲ್ಲಿ ನೀವು ಇಷ್ಟಪಟ್ಟು ಅವರಿಗೆ ಇಷ್ಟಪಡಂಗ ಹೇಳಿದಂಥ ಹಾಡನ್ನು, ಜಾನಪದ ಹಾಡನ್ನು ಯಾವುದು ಹೇಳಿದ್ರಾಯಿತು ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಹೇಳ್ತೀರಾ?
0: ಹೌದು ಸರ್, ಹೇಳ್ತೀನಿ. ನಾನು 10th ಬೀಳ್ಕೊಡುಗೆ ಸಮಾರಂಭದಲ್ಲಿ, ನಮ್ಮ 10th ಬ್ಯಾಚ್, ಆ ಬ್ಯಾಚ್ ನನಗೆ ತುಂಬ ಇಷ್ಟವಾದಂಥ ಬ್ಯಾಚ್ ಸರ್. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ನಾನು ನನ್ನ ಭಾವನಾತ್ಮಕವಾಗಿ ನಾನು ಓನಾಗಿ ನಾನೇ ಒಂದು ಹಾಡನ್ನು ಸ್ವಂತಿಕೆಯಿಂದ ಹಾಡಿದ್ದು ಸರ್. ಅದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ತಂದು, ನನಗೂ ಕೂಡ ಅಷ್ಟೇ ಅದು ಭಾವನಾತ್ಮಕವಾಗಿ ಬಂದದ್ದು. ನಂಗೆ ಅದು ಹಾಡೋಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡು. ಋಷ್ಯ

0: ಇದು ನನ್ನ ಸ್ವರಚಿತ ಕವನ ಸರ್.
1: ಜನಪದ ರೀತಿಯಲ್ಲೇ ತಾವು ಇದನ್ನು ಅಳವಡಿಸ್ಕೊಂಡಿರಿ, ತುಂಬಾ ಸಂತೋಷ ಸಂಗೀತ ಹಿರೇಮಠ ಅವರೇ. ಇನ್ನೂ ಕೂಡ ಅನೇಕ ಹಾಡುಗಳು ತಮ್ಮ ಹೃದಯದಲ್ಲಿವೆ, ಅವನ್ನು ಕೂಡ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೂ ಕೂಡ ಪರಿಚಯ ಮಾಡಿಕೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಹಾಡು ನಮ್ಮ ಕೇಳುಗರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ

0: ಸರ್ವಜ್ಞರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಅನೇಕ ಸಂದರ್ಭಗಳಲ್ಲೂ ಕೂಡ ತಾವು ಅನೇಕ ಹಾಡುಗಳನ್ನು ಹೇಳಬಹುದಾಗಿದೆ. ತುಂಬ ಸಂತೋಷ. ಇನ್ನೊಮ್ಮೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್.

ಇದುವರೆಗೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು ಬೇಕೇ?
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಬೆಂಗಳೂರು, ಸಮಯ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, August 1-7 ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ August 1-7 ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ.

0: ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂಥ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳೋಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ ಮೊದಲನೇ ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
1: ಹುಟ್ಟಿದ ಮಗುವಿಗೆ ಮೊದಲ ಒಂದು ಗಂಟೆಯೊಳಗಡೆ ತಾಯಿ ಹಾಲು ಉಣಿಸ್ಬೇಕು ನಾರ್ಮಲ್ ಡೆಲಿವರಿ ಆದ್ರೆ, ಅಂಡ್ ಸಿಸೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 hours ಒಳಗಡೆ ಕುಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು ಒಂದು ಗಂಟೆ ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
0: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3-5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ. ಸೊ ಅದು ಬೇಗ ಹೊಂದಿಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಸೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲು ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ. ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 cm ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಏನ್ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ. ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದಿಕೊಳ್ಳುತ್ತೆ ಮಗು.
1: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ಗಳಲ್ಲಿ ನೋಡಿದೀವಿ ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
0: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಏನಂತೀವಿ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನು ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
1: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ನು ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೇ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
0: ಕೊಲೆಸ್ಟ್ರಾಮ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದ್ 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ, ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ, ಸಾಕಾಗಲ್ಲ ಹಾಲು ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆಯಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಮ್ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನು ಹೇಳಿದ್ನಲ್ಲ ಇದು ಹೇರಳವಾಗಿರುತ್ತೆ, ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು, ಇದು ಮಗುವಿಗೆ ಕೊಲೆಸ್ಟ್ರಾಮ್ ಕುಡಿದ ತಕ್ಷಣ ಏನಾಗುತ್ತೆ, ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೆ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ,

0: ಅನಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ದ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು, ಈ ಥರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂಥ ಹಾಲಾಗಿರೋದ್ರಿಂದ ಅವರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚಿಲ್ದಂಗೆ ಆರಾಮಾಗಿ ಅವಳು ಹಾಲು ಉಳಿಸ್ಬೋದು. ಇದರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಈ ಥರದ್ದು ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನು ಪಡೀಬಹುದು. ಮತ್ತು ಟೈಪ್ 2 ಡಯಾಬಿಟಿಸ್ ನಾವೇನು ಹೇಳ್ತೀವಲ್ಲ, ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ಥರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ, ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲು ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲು ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರೂ ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೆನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೆನ ಮಗುವಿನ ಬಾಯಿಯೊಳಗೆ ಇಡಬೇಕು. ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂತಂದ್ರೆ, ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಮಗು ತಾಯಿಯ ಕೆಳಗಡೆ ಇರಬೇಕು ಮತ್ತೆ ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು. ತಲೆ ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು ತಲೆ ಹಿಡ್ಕೊಳ್ಳೋದು ಆ ಥರ ಮಾಡಬಾರ್ದು. ಮತ್ತೆ ಎಷ್ಟೊಂದು ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ನ ಕೊಡ್ತಾರೆ, ಆ ಥರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟನ್ನ ಮಗುವಿನ ಬಾಯಿಯಲ್ಲಿ ಇಡೋ ಥರ ನಾವು ಸಪೋರ್ಟ್ ಕೊಡಬೇಕು ಬ್ರೆಸ್ಟ್ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದು ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನು ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟನ್ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟಾಗಿ ಏರಿಯೋಲ ಮತ್ತೆ ನಿಪ್ಪಲ್ ಎರಡೂ ಬಾಯಿ ಒಳಗೆ ಹೋಗುತ್ತೆ. ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿಗೆ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದಿರು ನಮಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದು ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ನೀವು ತಾಯಂದಿರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲ್ಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕಬೇಕು. ಅವಾಗಿಂದನೇ ನಮಗೆ ಒಳ್ಳೆ ಹಾರ್ಮೋನ್ಸ್ ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್ ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನು ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲನೂ ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳಿ ಬರುತ್ತೆ ಡಾಕ್ಟರ್, ತಾಯಿ ಏನಾದರೂ ತಿನ್ನುವಾಗ ವ್ಯತ್ಯಾಸ ಆದರೆ

0: ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ. ಇದು ಎಷ್ಟರ ಮಟ್ಟಿಗೆ ನಿಜ?
1: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತು ತರಕಾರಿ, ಮೊಟ್ಟೆ, ನಾನ್ ವೆಜ್, ಈ ಥರ ಎಲ್ಲ ಥರದ್ದು, ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬ ಮುಖ್ಯ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
0: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಸೊ 6 ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕಾಗತ್ತೆ, 2 ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 ಇಯರ್ಸ್. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ, ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
1: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನ ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚನ್ ನೀರಲ್ಲಿ ಅದನ್ನ ಇಟ್ಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಅದನ್ನ ಮಗುವಿಗೆ ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
0: ತಾಯಿ ಹಾಲುಣಿಸುವ ಟೈಮಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತು ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ಮ ಸಲಹೆ?
1: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದರೆ ಇದು ಅಮೈಲೇಜ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಹುಳಿ ಅಂಶ ಮತ್ತು ಸಾಲ್ಟಿಶ್ ಮತ್ತು ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬ ಗಟ್ಟಿನೂ ಇರಬಾರ್ದು. ಸ್ಪೂನಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ದುಬಿಡಬಾರ್ದು, ಆ ಥರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು.
0: ಹಾಂ
1: ಹೌದು ಹೌದು, ಆ ಥರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡಿಕೊಂಡು ಮಗುವಿಗೆ ತಿನ್ನಿಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆ್ಯಡ್ ಮಾಡಬೇಕು. ಒಂದೇ ಸರಿ ಎಲ್ಲಾನು ಆ್ಯಡ್ ಮಾಡಬಾರ್ದು, ಒಂದೊಂದೇ ಧಾನ್ಯಗಳನ್ನು ಆ್ಯಡ್ ಮಾಡಿಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರತೆದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಹಾಲನ್ನು ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸ್ಬೋದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3 ರಿಂದ 5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನು ಕಂಟಿನ್ಯೂ ಮಾಡಬೇಕು 2 ರಿಂದ 3 ಗಂಟೆಗೆ ಒಂದು ಸರಿ. ಒಂದು ಸರಿ ನಾವು ಈ ಪೋರೇಜ್ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ 3 ಅವರ್ಸ್ ತಾಯಿ ಹಾಲು ಕೊಡಬೇಕು, ಮತ್ತೆ 3 ಅವರ್ ಆದಮೇಲೆ ಪೋರೇಜ್ನ ಕೊಡಬೇಕು. ಈ ಥರ ನಾವು ಆಹಾರನ ಕೊಡ್ತಾ ಹೋಗಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನು ಮನೆಯಲ್ಲಿ ತಿಂತೀವೋ ಆ ಥರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡಬೇಕು.
0: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿರ್ತೀವಿ ಅಥವಾ ನಮಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ, ಇನ್ನೂ ಯಾಕೆ ಕುಡಿಸ್ತಾ ಇದೆಯಾ, ಮಗುಗೆ ಏನು ಅದರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ಥರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
1: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡ

0: ಆದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗಬೇಕು ಅಂತಂದರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೆಯದು. ಈ ಎದೆ ಹಾಲಿನಲ್ಲಿ ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರುಳಿರ್ಬೋದು, ಮೆದುಳಿರ್ಬೋದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗುಗೆ ಹುಷಾರಿರಲ್ಲ, ಆ ಥರ ಸಂದರ್ಭದಲ್ಲೂ ಅಷ್ಟೇ ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನು ತಿಂಡಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ.
0: ಹೌದು,
1: ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ. ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು.
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ. ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನೂ ತಾಯಿಯೂ ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಈವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆಯಾ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್ಔಟ್ ಆಗತ್ತಾ?
0: ಈ ತರದ್ ಏನೇ ತೊಂದರೆ ಇದ್ರು ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೆ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್, ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ ಏರಿಯಾಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ 4 ಮಿಲ್ಕ್ ಏನು, ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂಥ ಹಾಲು, ಆಮೇಲೆ ಬರುವಂಥ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶಯುಕ್ತ ಹಾಲು, ಫ್ಯಾಟ್ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತೆ, ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ 4 ಮಿಲ್ಕ್ ಮತ್ತು ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ಥರ ಸೋರ್ ನಿಪ್ಪಲ್ಲೆಲ್ಲ ಆದಾಗ ಈ ಹೈಂಡ್ ಮಿಲ್ಕನ್ನು ನಿಪ್ಪಲ್ ಮತ್ತು ಏರಿಯೋಲಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು, ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು, ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದೇ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲ ಸದಸ್ಯರು, ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರೂ, ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈ

0: ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲಸಕ್ಕೆ ಹೋಗುವಂಥವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ, ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅನ್ನೋದು ಪ್ರಕೃತಿ ನಿಯಮ ಮತ್ತು ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನು ನಾವು ತಪ್ಪದೇ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನು ಖಂಡಿತ ಕೊಡಬೇಕು ಮತ್ತು 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತು 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸಬೇಕು. ಆಮೇಲೆ ಇವನ್ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ಲದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

ಆಕಾಶವಾಣಿ ಬೆಂಗಳೂರು, ಸಮಯ 10:25:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ, ಹಳೆಯ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ ದೂಸ್ರಾ ಆದ್ಮಿ ಚಿತ್ರದ ಗೀತೆ. ಸಾಹಿತ್ಯ ಮಜ್ರೂಹ್, ಸಂಗೀತ ರಾಜೇಶ್ ರೋಷನ್.

ಮುಂದಿನ ಗೀತೆ ಮಾತು ತಪ್ಪದ ಮಗ ಚಿತ್ರದಿಂದ ಮೂಡಿಬರಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನವಿದೆ.

ಆಶಾ ಭೋಸ್ಲೆ ಹಾಗೂ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಕೇಳಿ ಸ್ವಾಮಿ ಚಿತ್ರದ ಗೀತೆ. ಅಮಿತ್ ಖನ್ನಾ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತ ನಿರ್ದೇಶನ.

ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿಯ ಹಳೆಯ ಮಧುರ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.